ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 6ನೇ ದಿನ, ಅಂದರೆ 2026 ಇಸ್ವಿ, ಜುಲೈ ತಿಂಗಳ 28ನೇ ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:33. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಿನ್ನೆ ಸ್ಕೈರೂಟ್ ಏರೋಸ್ಪೇಸ್ನ ಪವನ್ ಚಂದನ ಮತ್ತು ನಾಗಭರತ್ ಅವರೊಂದಿಗೆ ಸಂವಾದ ನಡೆಸಿದರು. ವಿಕ್ರಮ್ ಒಂದರ ಯಶಸ್ಸಿನ ಕುರಿತು ಹಾಗೂ ಇನ್ನಿತರ ಹಲವು ಆಸಕ್ತಿದಾಯಕ ವಿಷಯಗಳನ್ನು ಚರ್ಚಿಸಲಾಯಿತು ಎಂದು ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ನಿನ್ನೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಸಭೆ ನಡೆಸಿದರು. ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಸಂಸದರಿಗೆ ಮುಖ್ಯಮಂತ್ರಿ ಮನವಿ ಮಾಡಿದರು. ಸಭೆಯಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ರಾಜ್ಯದ ಸಂಸದರು ಮತ್ತು ರಾಜ್ಯದ ಹಲವು ಸಚಿವರು ಉಪಸ್ಥಿತರಿದ್ದರು. ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ದಿ ಪಯಣದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಕೇಂದ್ರ ಬಿಂದು ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮ ಮತ್ತು ಸಮರ್ಥ ಪಂಚಾಯತ್ ಪೋರ್ಟಲ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 2047ರ ವಿಕಸಿತ ಭಾರತ ಮುನ್ನೋಟಕ್ಕಾಗಿ ಆರ್ಥಿಕವಾಗಿ ತಾಂತ್ರಿಕವಾಗಿ ಸಬಲಗೊಂಡ ಮತ್ತು ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವತ್ತ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ನಿನ್ನೆ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಯುವ ಸಮೂಹ ಎಚ್ಚೆತ್ತುಕೊಂಡು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಮಾದಕ ವಸ್ತು ಮುಕ್ತಗೊಳಿಸಿದರೆ ಇಡೀ ನಗರ, ಜಿಲ್ಲೆ ಹಾಗೂ ರಾಜ್ಯವನ್ನೇ ಮಾದಕ ವಸ್ತು ಮುಕ್ತವಾಗಿ ಮಾಡಲು ಸಾಧ್ಯ ಎಂದು ನಗರಾಭಿವೃದ್ದಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನಭಂಡಾರ, ಇದಾದ ನಂತರ ಭಾವಗೀತೆಗಳು. ಇನ್ನು 8:02 ಹಾಗೂ 8:30 ಚಿತ್ರಗೀತೆಗಳು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವರ್ಲ್ಡ್ ನೇಚರ್ ಕಾನ್ಸರ್ವೇಷನ್ ಡೇ, ಪರಿಸರ ಸಂರಕ್ಷಣಾ ದಿವಸದಂದು ಕಾರ್ಯಕ್ರಮವನ್ನು ಕೇಳಬಹುದು. ಇನ್ನು 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗಲಿದೆ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು. 11:30 ಕಲಾಭಾರತಿ. 12:05 ನಮ್ಮ ಕೇಳುಗರ ಕೋರಿಕೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:20 ಮಂಗಳವಾರದ ವಿಶೇಷ ಗೇಮ್ ಶೋನಲ್ಲಿ ರಸಪ್ರಶ್ನೆ ಇರುತ್ತೆ, ನೀವು ಕೂಡ ಭಾಗವಹಿಸಬಹುದು ಇದರಲ್ಲಿ. ಇನ್ನು 2:15 ನಮ್ಮ ಕೇಳುಗರ ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಇದು. 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 4:00-5:00 ಪರಿಮಳ. 5:05 ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. ಇನ್ನು 6:02 ಸೇಫ್ ಟೈಮ್ನಲ್ಲಿ ಗಾನ ಭಜನ ಇರುತ್ತೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಇದಾದ ನಂತರ ಗಾನ ಭಜನ ಮುಂದುವರಿಯಲಿದೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15-10:00 ಹಿಂದಿ ಮೆಲೋಡೀಸ್ ಪ್ರಸಾರವಾಗಲಿವೆ. 10:02 ಎಂದಿನಂತೆ ಪ್ರೇಮ ನೇನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

6:06. ಸ್ನೇಹಿತರೆ, ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಆದರದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ವೃಂದಗಾನದಲ್ಲಿ ಭಕ್ತಿಗೀತೆ ಎಂದು ಪ್ರಸಾರವಾಗ್ತಾ ಇದೆ.

ಎಚ್ ಎಲ್ ಶೇಷಚಂದ್ರ ಅವರ ಭಕ್ತಿ ರಚನೆಯನ್ನು ಹಾಡಿದವರು ಪಿ ಸುಶೀಲಾ ಹಾಗೂ ಸಂಗಡಿಗರು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲೊಂದು ಭಕ್ತಿಗೀತೆ ಪ್ರಸಾರವಾಗ್ತಾ ಇದೆ. ಚಿ ಉದಯಶಂಕರ್ ಅವರ ರಚನೆ ಇದು.

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯೋ, ಮೇರು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾತನೆಯ, ವೀರಾಂಜನೇಯ, ಮಾರುತಿರಾಯ,

ವಾದಿರಾಜರ ಕೃತಿಯನ್ನು ಕೇಳಿದ್ರಿ, ಸುಕನ್ಯಾ ಪ್ರಭಾಕರ್ ಹಾಗೂ ರಮೇಶ್ ಕುಲಕರ್ಣಿ ಅವರ ಧ್ವನಿಗಳಲ್ಲಿ. ಕೆ ಎಂ ಕುಸುಮ ಅವರು ಹಾಡಿರುವ ಒಂದು ಭಕ್ತಿ ರಚನೆ ಇದು. ಅಲ್ಲಮ ಪ್ರಭು ವಿರಚಿತ ವಚನ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಆಷಾಢ ಮಾಸ ಶುರುವಾಗಿ ಇನ್ನೇನು 15 ದಿನಗಳು ಕಳೆಯೋದಕ್ಕೆ ಬಂತು. ಈ ಆಷಾಢ ಮಾಸದಲ್ಲಿ ಯಾಕೆ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಈ ಮಾಸವೇ ಅಶುಭನ? ಹೇಗೆ? ನಮ್ಮ ಪೂರ್ವಿಕರು ಕಾಲವನ್ನು ಕ್ಷಣದಿಂದ ಹಿಡಿದು ಬ್ರಹ್ಮಕಲ್ಪದವರೆಗೆ ಅತ್ಯಂತ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಒಂದು ಸಂವತ್ಸರದಲ್ಲಿ 6 ಋತುಗಳು, ಒಂದೊಂದಕ್ಕೂ 2-2 ಮಾಸ. ಮೊದಲನೆಯದು ವಸಂತ, ಎರಡನೇದು ಗ್ರೀಷ್ಮ, ವಸಂತದಲ್ಲಿ 2 ಮಾಸಗಳು ಚೈತ್ರ ಮತ್ತು ವೈಶಾಖ, ಹಾಗೆ ಗ್ರೀಷ್ಮ ಋತುವಿನಲ್ಲಿ ಜ್ಯೇಷ್ಠ ಮತ್ತು ಆಷಾಢ. ಹೀಗೆ ಆಷಾಢ ಅನ್ನೋದು ಚಾಂದ್ರಮಾನ ಗಣನೆಯಲ್ಲಿ 4ನೇ ಮಾಸ ಅಂತ ಅನಿಸ್ಕೊಂಡಿದೆ. ಆಷಾಢದ ಮಾಸದಲ್ಲಿ ಮುಹೂರ್ತಗಳು ಇರೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಹುಶಃ ಹೀಗೆ ಎಲ್ರಿಗೂ ತಿಳಿದೇ ಇದೆ. ಇದರಲ್ಲಿ ಬರುವಂತಹ ಸಂಕ್ರಮಣ ಅಂದರೆ ಸೂರ್ಯ ಒಂದು ಮಾಸದಿಂದ ಇನ್ನೊಂದು ಮಾಸಕ್ಕೆ ಹೋಗುವ ಪರ್ವಕಾಲ ಏನಿದೆಯಲ್ಲ ಅದನ್ನು ಸಂಕ್ರಮಣ ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಕರ್ಕಾಟಕ ಸಂಕ್ರಮಣ ಬರುತ್ತೆ. ಮಿಥುನದ ನಂತರ ಕರ್ಕಾಟಕ ಮಾಸವಾಗೋದ್ರಿಂದ ಇಲ್ಲಿ ಸಂಕ್ರಮಣ ಬರುತ್ತೆ. ಇದು ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಸೂರ್ಯ ಪಥ ಬದಲಿಸುವಂತಹ ಸಂಕ್ರಮಣ ಕಾಲ. ಹಾಗಾಗಿ ಪೂರ್ವಿಕರು ಏನು ಮಾಡ್ತಾಯಿದ್ರು, ಉತ್ತರಾಯಣದಲ್ಲಿ ಎಲ್ಲ ಮುಹೂರ್ತಗಳನ್ನು ಇಟ್ಟಿದ್ರು, ದಕ್ಷಿಣಾಯನದಲ್ಲಿ ಯಾವ ಮುಹೂರ್ತವನ್ನು ಇಟ್ಟಿರೋದಿಲ್ಲ. ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ದೇವತೆಗಳು ಉತ್ತರಾಯಣದಲ್ಲಿ ಎಚ್ಚರದಲ್ಲಿರ್ತಾರೆ, ದಕ್ಷಿಣಾಯನದಲ್ಲಿ ನಿದ್ರೆಗೆ ಜಾರ್ತಾರೆ ಅನ್ನೋದು. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸಕ್ಕೆ ಸಮ. ಹಾಗಾಗಿ ದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯನ ರಾತ್ರಿ. ಇದೇ ಕಾರಣಕ್ಕೆ ಅಂದರೆ ವರ್ಷದ ಮೊದಲನೆಯ ಜನವರಿಯಿಂದ ಹಿಡಿದು ಜೂನ್ ತನಕ, ನಾವು ಇಂಗ್ಲಿಷ್ ಕ್ಯಾಲೆಂಡರನ್ನು ನೋಡೋದಾದರೆ ಜನವರಿಯಿಂದ ಹಿಡಿದು ಜೂನ್ ತನಕ ಉತ್ತರಾಯಣ, ಜುಲೈ ನಂತರ ಏನು ಬರುತ್ತಲ್ಲ ಡಿಸೆಂಬರ್ ತನಕ ಅದೆಲ್ಲ ದಕ್ಷಿಣಾಯನ ಅಂತ ಅನಿಸ್ಕೊಂಡಿದೆ. ಹಾಗಾಗಿ ಇದು ದೇವತೆಗಳಿಗೆ ಮೊದಲನೆಯ ಅರ್ಧ ಹಗಲು, ಎರಡನೆಯ ಅರ್ಧ ಏನಿದೆಯಲ್ಲ ವರ್ಷದ್ದು ಅದು ರಾತ್ರಿ ಅಂತ ಅನಿಸ್ಕೊಳ್ಳುತ್ತೆ. ಇದೇ ಕಾರಣಕ್ಕೆ ನಮ್ಮ ಪೂರ್ವಿಕರು ಉತ್ತರಾಯಣದಲ್ಲಿ ಮುಹೂರ್ತಗಳನ್ನು ಇಟ್ಟಿದ್ದಾರೆ, ದಕ್ಷಿಣಾಯನದಲ್ಲಿ ಯಾವ ಮುಹೂರ್ತಗಳನ್ನು ಇಟ್ಟಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಉಪನಯನ, ಮದುವೆ, ಚೂಡಾಕರ್ಮ, ಗೃಹ ಪ್ರವೇಶ ಮುಂತಾದ ಶುಭ ಸಮಾರಂಭಗಳು ನಡೆಯೋದಿಲ್ಲ ಅಂತ. ಮತ್ತೊಂದು ಕಾರಣ ಕೂಡ ಇದೆ ಈ ಒಂದು ಸಮಯದಲ್ಲಿ ಯಾಕೆ ಮಾಡಬಾರ್ದು ಅಂತ, ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾತನಾಡೋಣ. ಜೊತೆಗೆ ಭಕ್ತಿಗೀತೆಗಳು ಕೂಡ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಷಾಢ ಬಂತು ಅಂತಂದ್ರೆ ಮಳೆಗಾಲ ಪ್ರಾರಂಭವಾಗುತ್ತೆ ಅಂತಾನೆ ಅರ್ಥ. ಒಂದೆಡೆಯಿಂದ ಇನ್ನೊಂದೆಡೆಗೆ ಪ್ರಯಾಣ ಬೆಳೆಸೋದು ಕಷ್ಟ ಆಗುತ್ತೆ, ಕೃಷಿಯ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ, ಆದ್ದರಿಂದ ಬೇರೆ ಕಾರ್ಯಗಳನ್ನು ಬದಿಗೊತ್ತಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಮುಹೂರ್ತಗಳನ್ನು ನಿಷೇಧ ಮಾಡಲಾಗಿತ್ತು. ಹಾಗಾಗಿ ಆಷಾಢ ಮಾಸ ಅಶುಭ ಅಂತೇನೂ ಅಲ್ಲ, ಅತ್ಯಂತ ಶುಭದಾಯಕವಾದ ಮಾಸ ಇದು. ಪುರಿ ಜಗನ್ನಾಥನ ರಥಯಾತ್ರೆ, ಪಂಢರಪುರದ ದೇವರ ದರ್ಶನ ನಡೆಯೋದು ಆಷಾಢದಲ್ಲಿಯೇ ಅಲ್ವಾ? ಹಾಗಾಗಿ ಆಷಾಢ ಮಾಸ ಶುಕ್ಲ

ಪಕ್ಷದ ಏಕಾದಶಿ ಎಂದು ಚಾತುರ್ವಸ್ಯ ವ್ರತ ಆರಂಭಿಸ್ತಾರೆ. ಈ ಸಮಯ ಸಂಚಾರಕ್ಕೆ ಯೋಗ್ಯವಾಗಿರೋದಿಲ್ಲ ಅನ್ನೋದಕ್ಕೆ ಇದು ಕಾರಣ. ಎಷ್ಟೋ ಒಳ್ಳೆ ಮುಹೂರ್ತಗಳು ಇದೇ ಸಮಯದಲ್ಲಿ ಬರುತ್ತೆ. ಅತ್ಯಂತ ಶ್ರೇಷ್ಠವಾದ ಗುರು ಪೂರ್ಣಿಮೆ ಬರೋದು ಕೂಡ ಇದೇ ಒಂದು ಮಾಸದಲ್ಲಿ. ಸೌರಮಾನದಲ್ಲಿ ಬರುವ ಮಿಥುನ ಹಾಗೂ ಕರ್ಕಾಟಕ ಮಾಸಗಳು ಆಷಾಢದಲ್ಲಿಯೇ ಬರುತ್ತವೆ. ಮಿಥುನ ಮಾಸದಲ್ಲಿ ಮುಹೂರ್ತಗಳಿಗೆ ಯಾವುದೇ ಬಾಧಕ ಇರೋದಿಲ್ಲ. ಕರ್ಕಾಟಕ ಮಾಸ ದಕ್ಷಿಣಾಯನವಾದ್ದರಿಂದ ಆ ಕಾಲಘಟ್ಟದಲ್ಲಿ ಯಾವುದೇ ಮುಹೂರ್ತ ಸಿಗೋದಿಲ್ಲ. ಯಾವುದಾದ್ರೂ ಸಮಾರಂಭ ಮಾಡಲೇಬೇಕು ಅನ್ನುವ ಅನಿವಾರ್ಯ ಸಂದರ್ಭ ಇದ್ದರೆ ಮಿಥುನ ಮಾಸದಲ್ಲಿ ಬರುವ ಆಷಾಢದಲ್ಲಿ ಮಾಡಬಹುದು ಅಂತ ಹಿರಿಯರು ಹೇಳ್ತಾರೆ.

ಆಷಾಢ ಮಾಸದಲ್ಲಿ ಬಹಳಷ್ಟು ಪುಣ್ಯತಿಥಿಗಳು ಬರುತ್ತೆ. ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭ ಆಗೋದು ಇದೇ ಸಮಯದಲ್ಲಿ. ಇನ್ನು ಪ್ರಥಮ ಏಕಾದಶಿ ವ್ರತ ಬರೋದು ಆಷಾಢ ಮಾಸದಲ್ಲಿ. ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರೋದು, ಹಾಗೆಯೇ ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಇದೇ ಮಾಸದಲ್ಲಿ. ಮಹಾಪತಿವ್ರತೆ

ಅನಸೂಯಾದೇವಿ ನಾಲ್ಕು ಸೋಮವಾರ ಶಿವವ್ರತ ಮಾಡಿದ್ದು ಇದೇ ಆಷಾಢ ಮಾಸದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ. ಇನ್ನು ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ ಸಮಯ ಅಂದರೆ ಮಾಸ ಅಂತಂದರೆ ಇದೇ ಆಷಾಢ ಮಾಸ ಅನ್ನುವಂತಹ ಉಲ್ಲೇಖ ಕೂಡ ಇದೆ. ಇನ್ನು ಇಂದ್ರ ಗೌತಮ ಮಹರ್ಷಿಗಳಿಂದ ಶಾಪ ಪಡ್ಕೊಂಡಲ್ಲ, ಸಹಸ್ರಾಕ್ಷನಾಗು ಅನ್ನುವಂತಹ ಶಾಪ ಸಿಕ್ಕಿತ್ತು ಇಂದ್ರನಿಗೆ ಗೌತಮ ಮುನಿಗಳಿಂದ. ಅದರ ವಿಮೋಚನೆಗೆ ಆಷಾಢದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಪಡೆದಿರುವುದಾಗಿ ಪುರಾಣಗಳು ಹೇಳುತ್ತವೆ. ಸುಮಂಗಲಿಯರು ಕೂಡ ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೆ. ಇನ್ನು ಆಷಾಢ ಹುಣ್ಣಿಮೆ ದಿನ ಗುರುಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡಲಾಗುತ್ತೆ. ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತ ಲಕ್ಷ್ಮೀ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸ್ತಾರೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರೋದ್ರಿಂದ ಈ ಮಾಸ ಬಹಳಷ್ಟು ವಿಶೇಷ ಅಂತ ಅನಿಸ್ಕೊಂಡಿದೆ. ಇನ್ನೊಂದು ವಿಶೇಷ ಏನು ಅಂತಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನೋತ್ಸವ ಬರೋದು ಕೂಡ ಈ ಆಷಾಢ ಮಾಸದಲ್ಲೇ.

ಆಷಾಢ ಮಾಸದಲ್ಲಿ ನಾವು ಪರಬ್ರಹ್ಮನ ಒಂದು ಎನರ್ಜಿ ಫೀಲ್ಡ್ ಅಂತ ಹೇಳ್ತಾರೆ. ಪರಬ್ರಹ್ಮನ ಆ ಒಂದು ಎನರ್ಜಿ ಏನಿದೆ ಇಡೀ ಭೂಮಿಯನ್ನು ಆವರಿಸ್ಕೊಂಡಿರುತ್ತಂತೆ. ಇದು ಗುರು ಪೂರ್ಣಿಮೆ ದಿನದಂದು ಅತಿ ಹೆಚ್ಚಾಗಿ ಉತ್ತುಂಗಕ್ಕೇರುವಂತಹ ಒಂದು ಸಂದರ್ಭ ಇದೆ. ಹಾಗಾಗಿ ಗುರು ಪೂರ್ಣಿಮೆ, ಗುರು ಅಂತಂದರೆ ನಮ್ಮನ್ನು ಕತ್ತಲಿನಿಂದ ಬೆಳಕಿಗೆ ಕರೆದೊಯ್ಯುವವರು, ಅದು ಆ ಭಗವಂತನೇ ಮಾಡುವಂತಹ ಒಂದು ಕಾರ್ಯ. ಅದನ್ನು ಮಾಡಬೇಕು ಅಂತ ಹೇಳಿದರೆ ಈ ಭೂಮಿಯಲ್ಲಿ ನಮಗೆ ದೇವರ ಒಂದು ಸಾಕಾರ ರೂಪದಂತೆ ಒಬ್ಬ ಗುರು ಬೇಕಾಗ್ತಾರೆ. ನಿಜವಾದ ಗುರು ಅಂದರೆ ಆ ದೇವರು, ಅವರನ್ನು ಪ್ರತಿಬಿಂಬಿಸುವಂತಹ ಒಬ್ಬ ಗುರು ಈ ಭೂಮಿ ಮೇಲೆ ಮನುಷ್ಯ ರೂಪದಲ್ಲಿ ಬೇಕಾಗ್ತಾರೆ. ಹಾಗಾಗಿ ಗುರುವಿನ ರೂಪದಲ್ಲಿ ನಾವು ಒಬ್ಬರನ್ನು ಪೂಜೆ ಮಾಡುವಂಥದ್ದು. ಆದರೆ ನಿಜವಾದ ಗುರು ಅಂತಂದರೆ ಆ ದೇವರೇ. ಆ ದೇವರ ಅಂದರೆ ನಿಜವಾದ ಗುರುವಿನ ಕಡೆಗೆ ನಮ್ಮನ್ನು ಒಯ್ಯುವಂತಹ ಒಬ್ಬ ಮನುಷ್ಯ ಗುರುವಿಗೆ ನಮ್ಮ ಪ್ರಣಾಮವನ್ನು ಅರ್ಪಿಸುವಂತಹ ದಿನ ಕೂಡ ಗುರು ಪೂರ್ಣಿಮೆ ದಿನ ಕೂಡ ಇದೇ ಆಷಾಢ ಮಾಸದಲ್ಲಿ ಬರುತ್ತೆ. ಈ ವರ್ಷದ ಆ ಗುರು ಪೂರ್ಣಿಮೆ ನಾಳೆ ಅಂದರೆ ಬುಧವಾರ 29ಕ್ಕೆ ಬರಲಿದೆ. ಹಾಗಾಗಿ ಈ ಒಂದು ದಿನ ಏನು ಮಾಡಬೇಕು ಅಂತಂದರೆ ಅತಿ ಶುದ್ಧವಾಗಿ ಧ್ಯಾನ, ನೇಮ, ಪೂಜೆ, ಪುನಸ್ಕಾರಗಳನ್ನು ಮಾಡ್ಬೋದು ಅಂತ ಹಿರಿಯರು ಹೇಳ್ತಾರೆ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಆಲೋಚನೆಗಳು ಉತ್ತಮ ಗುಣಮಟ್ಟದ್ದಾಗುತ್ತೆ, ಶಾಂತಿ ನೆಲೆಸುತ್ತೆ. ಒಂದು ಮನೆಯಲ್ಲಿ, ಒಂದು ಸಂಸಾರದಲ್ಲಿ ಪ್ರೀತಿ, ಶಾಂತಿ, ನೆಮ್ಮದಿ ಇಷ್ಟೇ ಅಲ್ವಾ ಬೇಕಿರೋದು? ಹಾಗಾಗಿ ಈ ಒಂದು ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ಧ್ಯಾನ, ಜಪ, ತಪ, ಪೂಜೆ, ಪುನಸ್ಕಾರ ನಮ್ಮ ಕೈಲಿ ಏನು ಸಾಧ್ಯವೋ ಅದನ್ನು ಮಾಡಬಹುದು ಅಂತ ದೊಡ್ಡವ್ರು ಹೇಳ್ತಾರೆ.

ಇನ್ನು ಇದೇ ಆಷಾಢ ಮಾಸದಲ್ಲಿ ವಿಠೋಬ ನವರಾತ್ರಿ, ಹಾಗೆಯೇ ವಾರಾಹಿ ನವರಾತ್ರಿ ಕೂಡ ಇದೇ ಮಾಸದಲ್ಲಿ ಬರುತ್ತೆ. ಪ್ರಥಮ ಶೈನಿ ಏಕಾದಶಿ, ಹಾಗೆಯೇ ಚಾತುರ್ಮಾಸ ಆರಂಭ ಆಗೋದು ಇದೇ ಒಂದು ಸಮಯದಲ್ಲಿ. ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ಕೂಡ ಹೇಳ್ತಾರೆ ಇದನ್ನು, ಅಗಸ್ತ್ಯ ಹುಣ್ಣಿಮೆ ಅಂತ ಕೂಡ ಹೇಳ್ತಾರೆ. ಇನ್ನು ಕಾಮಿಕ ಏಕಾದಶಿ ಅಂದರೆ ಕೃಷ್ಣ ಏಕಾದಶಿ, ಕರ್ಕ ಸಂಕ್ರಮಣ, ದಕ್ಷಿಣಾಯನ ಪರ್ವಕಾಲ, ಭೀಮನ ಅಮಾವಾಸ್ಯ ವ್ರತ, ಇಷ್ಟೆಲ್ಲವೂ ಇರುವಂತಹ ಈ ಒಂದು ಆಷಾಢ ಮಾಸ ಅಶುಭ ಆಗೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಆಗೆಲ್ಲ ಋಷಿ ಮುನಿಗಳು ಧ್ಯಾನಕ್ಕೆ ಅಂತ ಹೋಗ್ತಾ ಇದ್ರಂತೆ. ಈ ಶುಭ ಕಾರ್ಯಗಳು ಮಾಡುವಾಗ ಋಷಿ ಮುನಿಗಳು ಆಶೀರ್ವಾದ ನೀಡೋದಕ್ಕೆ ಇರ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಾದರೆ ಋಷಿ ಮುನಿಗಳ ಆಶೀರ್ವಾದ ಸಿಗೋದಿಲ್ಲ ಅಂಥೇಳಿ ಒಳ್ಳೆ ಕಾರ್ಯಗಳನ್ನು ಮುಂದೂಡಲಾಗ್ತಾ ಇತ್ತು. ಹಾಗಾಗಿ ಇದು ಅಶುಭ ಅಂತ ಹೆಸರು ಪಡ್ಕೊಳ್ತೇವೆ ವಿನಃ ಇದು ಈ ಮಾಸ ನಿಜವಾಗ್ಲೂ ಅಶುಭ ಏನಲ್ಲ, ಬಹಳಷ್ಟು ಶುಭವಾದ ಒಂದು ಮಾಸ ಇದು.

0: ಇದಾಗಿತ್ತು ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ರಾಷ್ಟದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತಿದೆ ಎಂದು ಉಪರಾಷ್ಟಪತಿ ರಾಧಾಕೃಷ್ಣನ್ ಪ್ರಶಂಸಿಸಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಯನ್ನು ಇಂದು ಸುಪ್ರೀಂಕೋರ್ಟ್ ವಿಚಾರಣೆ ನಡೆಸಲಿದೆ. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯದ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ದೆಹಲಿಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ ಖಂಡ್ರೆ ತಿಳಿಸಿದ್ದಾರೆ. ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಎಐ ಪ್ರಯೋಜನ ನಗರ ಪ್ರದೇಶಗಳಿಗೆ ಸೀಮಿತವಾಗಿದೆ, ಗ್ರಾಮೀಣ ಭಾರತದ ಯುವಜನರಿಗೂ ತಲುಪಬೇಕು ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ನಿನ್ನೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಗ್ರಾಮೀಣ ಕೃತಕ ಬುದ್ದಿಮತ್ತೆ ಕೌಶಲ ಮತ್ತು ಅನುಭವ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಇನ್ನು ಕೆಲವೇ ಅಡಿ ಬಾಕಿ ಇದೆ. 519.60 ಮೀಟರ್ ಗರಿಷ್ಠ ಎತ್ತರದ ಜಲಾಶಯದಲ್ಲಿ 519.12 ಮೀಟರ್ ವರೆಗೆ ನೀರು ಹರಿದು ಬಂದಿದೆ. 123.081 ಟಿಎಂಸಿ ಗರಿಷ್ಠ ಜಲ ಸಾಮರ್ಥ್ಯದ ಜಲಾಶಯದಲ್ಲಿ 114.896 ಟಿಎಂಸಿ ನೀರು ಸಂಗ್ರಹವಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:30:20
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಾವಿರದ 186 ಕೋಟಿ ರೂಪಾಯಿ ಕೇಂದ್ರದ ನೆರವು ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25 ಕೋಟಿ 64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2 ಕೋಟಿ 56 ಲಕ್ಷ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಮ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನ ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹೆಪಟೈಟಿಸ್ ಅಥವಾ ಇನ್ಫ್ಲಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೇವೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳ್ಬಹುದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 ಮೀಟರ್ಸ್ ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊಂಡ್ ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದು ಏಷ್ಯನ್ ಗೇಮ್ಸ್ ಕ್ವಾಲಿಫೈನು ಮಾಡಿದ್ರು.
6: ಸಾಯಲ್ ಕೋಚ್ ಬಂದ್ರು ವಿಜೇಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾ ಇರೋದು. ಇವಾಗವರೆಗೂ ನಾನು ಅವ್ರ ಹತ್ರ ಹೋದಾಗ 3.40 ಮೀಟರ್ಸ್ ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೇಶ್ ಸರ್.
5: AFI ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ 3 ಪೋಲ್ ಕೊಡಿಸಿದ್ದಾರೆ. ಮತ್ತೆ ನಮ್ಮ ಕೋಚ್ ವಿಜೇಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
0: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್ ಟಿ ಅರಸ್.
1: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಯಳು. ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ, ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಬಾಣಗಳನ್ನು. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿದ್ವೇಷದ ರಾಮಬಾಣ.
0: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು, ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್ ಟಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
1: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದ ಸ್ವಾಮಿ ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
2: ಚಿಕ್ಕನಿಂದ್ಲು.
1: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ, ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗೆ ಇಷ್ಟು ದೊಡ್ಡವ್ರ ಹತ್ರ ಹೇಳಿಸಿಕೊಂಡು ಕೇಳಿಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಆ ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು, ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಆ ಪುರಸ್ತತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದು ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತೀವಿ, ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಯಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೂ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವ್ರ ಕಂಪನಿ ಅಂತ ನೀವು ಕೇಳಿರಬೇಕಲ್ಲ, ಹಲಗೇರಿ ಜಟ್ಟಪ್ಪನವ್ರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು, ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
2: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ.
1: ಹೌದು ಹೌದು, ಮೊದಲಿಗೆ ಎಲ್ಲಾ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರಹಾಸದಲ್ಲಿ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ಡಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳನ್ನ ಕೇಳೋಣ. ವೃಂದಗಾನದಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ.

0: ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಓಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಾಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ 8ನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಂ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ 2ನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. 5ನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಏರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಏಳು ಗಂಟೆ 45:40 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಭಾವಗೀತೆಗಳನ್ನು ಕೇಳೋಣ.

ಭಾವಗೀತೆಗಳು ಪ್ರಸಾರವಾಗ್ತಾ ಇದ್ವೆ. ಇನ್ನು ಎಚ್ ಆರ್ ಕೆ ಪ್ರಸಾದ್ ಅವರು ಹಾಡಿರುವ ಜಿ ಎಸ್ ಶಿವರುದ್ರಪ್ಪನವರ ಒಂದು ಭಾವಗೀತೆ.

ಮಂಗಳ ರವಿಯವರ ಧ್ವನಿಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಒಂದು ಭಾವಗೀತೆಯನ್ನು ಕೇಳಿದ್ರಿ. ಈಗ ಬಿ ಆರ್ ಛಾಯಾ ಹಾಗೂ ಮುದ್ದುಕೃಷ್ಣ ಅವರ ಧ್ವನಿಗಳಲ್ಲಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಒಂದು ರಚನೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತಹ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆ

ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ಚುರುಕಾಗಿ ನಡೆಯುತ್ತಿದ್ದು, ವಲಸೆ ಹೋಗಿರುವ ಮತದಾರರ ಮಾಹಿತಿಯನ್ನು ಸಮರ್ಪಕವಾಗಿ ಪರಿಶೀಲಿಸಿ ಸರಿಯಾದ ಮ್ಯಾಪಿಂಗ್ ಮಾಡಬೇಕು. ಯಾವುದೇ ತಪ್ಪು ಮಾಹಿತಿ ದಾಖಲೆಯಾಗದಂತೆ ಸ್ಥಳೀಯ ಮಟ್ಟದಲ್ಲಿ ಪರಿಶೀಲನೆ ನಡೆಸಿ ನಿಖರ ಮಾಹಿತಿಯನ್ನು ಮತದಾರರ ಪಟ್ಟಿಯಲ್ಲಿ ದಾಖಲಿಸಬೇಕು ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ರಾಯಚೂರು ನಗರದ 7 ಮೈಲ್ನಿಂದ ಸಿಂಧನೂರುವರೆಗೆ ರಾಜ್ಯ ಹೆದ್ದಾರಿಯ ಚತುಷ್ಪಥ ನಿರ್ಮಾಣ ಕಾಮಗಾರಿಯನ್ನು ತಾಂತ್ರಿಕ ಮಾನದಂಡಗಳು ಹಾಗೂ ಅನುಮೋದಿತ ನೀಲನಕ್ಷೆಯಂತೆ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ 2ನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ನೀನಿರು ಹೇಗೆ ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it, I say.
0: ಹಗಲು ಇರುಳು.

ಸಿಂಗಾಪುರಿನಲ್ಲಿ ರಾಜಕುಳ್ಳ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಜೆ ಯೇಸುದಾಸ್ ಹಾಡಿದ್ರು. ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಪ್ರಸಾರವಾಗ್ತಾ ಇದೆ, ಮುಗ್ಧ ಮಾನವ ಚಿತ್ರದ ಹಾಡಿದು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

ಆಕಾಶವಾಣಿ ಪ್ರೆಸೆನ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೇಲ್ಸ್ ಇಂಡಿಯಾಸ್ ಗ್ರೋಯಿಂಗ್ ಪ್ರೈವೇಟ್ ಸ್ಪೇಸ್ ಇಕೋಸಿಸ್ಟಮ್ ಮೀಟ್ ಸ್ಕೈರೂಟ್ ಏರೋಸ್ಪೇಸ್ ಫೌಂಡರ್ಸ್ ಆಫ್ಟರ್ ವಿಕ್ರಮ್ 1 ಸಕ್ಸೆಸ್. Bihar and Assam governments to withdraw cases against NEET protesters and release those arrested under various charges. NDA parliamentary party to hold its weekly Mangal Milan meeting in New Delhi today. Tourism ministry signs MOU with Air India to promote India as preferred global tourism destination under Incredible India brand. India and China reaffirm importance of maintaining peace and tranquility along border. And India's para-athlete Sharmila Dhankar wins gold medal.

8:20 ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ರಂದು ಪ್ರಕಟಿಸಿದ ಈ

0: ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ನೀವು ಈಗಷ್ಟೇ ಕೇಳಿದಂಥ ಹಾಡು ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದರು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. July 28 ಇವತ್ತು ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಇದರ ಉದ್ದೇಶ ಏನು ಅಂತಂದರೆ ಈ ಒಂದು ರೋಗದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸೋದು, ಜೊತೆಗೆ ಹೆಪಟೈಟಿಸ್ನಿಂದ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಅರಿವು ನೀಡೋದು ಕೂಡ ಈ ದಿನದ ಒಂದು ಉದ್ದೇಶ. ಜೊತೆಗೆ ಹೆಪಟೈಟಿಸ್ ತಡೆಗಟ್ಟುವಿಕೆ, ಪರೀಕ್ಷೆ, ಚಿಕಿತ್ಸೆಯನ್ನು ಉತ್ತೇಜಿಸೋದು ಹಾಗೆ ಈ ದಿನದ ಪ್ರಾಥಮಿಕ ಗುರಿ ಕೂಡ ಆಗಿದೆ. ಜೊತೆಗೆ ಈ ರೋಗದಿಂದ ಬಳಲ್ತಾ ಇರೋರಿಗೆ ಮಾನಸಿಕವಾಗಿ ಬೆಂಬಲ ನೀಡೋದು ಕೂಡ ಈ ದಿನದ ಒಂದು ಉದ್ದೇಶ. ಲಿವರ್ ಅಥವಾ ಯಕೃತ್ತಿನ ಊತ ಅಥವಾ ಉರಿಯೂತವನ್ನು ಸಾಮಾನ್ಯವಾಗಿ ಹೆಪಟೈಟಿಸ್ ಅಂತ ಕರೆಯಲಾಗುತ್ತೆ. ಹಲವಾರು ಕಾರಣಗಳಿಂದ ಉಂಟಾಗಬಹುದು, ಇದು ಹಲವಾರು ರೀತಿಯ ಸಮಸ್ಯೆಗಳನ್ನು ಕೂಡ ತಂದೊಡ್ಬಹುದು. ಇದು ಒಂದು ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಹೇಳ್ತಾರೆ. ಅನೇಕ ಜೀವಗಳನ್ನು ಬಲಿ ತಗೊಳ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಅರಿವು, ಕಾಳಜಿ ಎಲ್ಲವೂ ಮುಖ್ಯ. ಏಕೆಂದರೆ ಇದು ದೇಹದ ಸ್ವಂತ ಪ್ರತಿರಕ್ಷಣಾ ವ್ಯವಸ್ಥೆ ಏನಿದೆಯಲ್ಲ, ಅದು ಯಕೃತ್ತಿನ ಮೇಲೆ ದಾಳಿ ಮಾಡುತ್ತೆ. ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ಹೇಳ್ತಾರೆ ಇದನ್ನು. ವಿವಿಧ ವೈರಸ್ಗಳಿಂದ ಸೋಂಕು ತಗಲಿ ಹೆಪಟೈಟಿಸ್ ಬರುತ್ತೆ. ABCDE ಅನ್ನುವಂಥ ಹೆಸರಿನ ಈ ವೈರಸ್ಗಳಲ್ಲಿ 5 ಮುಖ್ಯ ವಿಧಗಳಿವೆ. ಮದ್ಯಪಾನ, ಕೆಲವು ಔಷಧಿಗಳು ಅಥವಾ ಟಾಕ್ಸಿಸಿಟಿ ಅಂತ ಹೇಳ್ತಾರೆ, ಅದರಿಂದ ಕೂಡ ಯಕೃತ್ತಿನ ಹಾನಿ ಉಂಟಾಗುತ್ತೆ. ಇದು ಹೆಪಟೈಟಿಸ್ಗೆ ಮುಖ್ಯ ಕಾರಣಗಳು. ಆಯಾಸ, ಉಬ್ಬುವಿಕೆ, ನೋವು, ಉರಿಯೂತ, ತೂಕ ನಷ್ಟ, ಗಾಢವಾದ ಮೂತ್ರ, ಮಣ್ಣಿನ ಬಣ್ಣದ ಮಲ, ಕಾಮಾಲೆ, ದೌರ್ಬಲ್ಯ ಇತ್ಯಾದಿಗಳು ಕಾಣಿಸ್ಕೊಳ್ಳೋದು ಹೆಪಟೈಟಿಸ್ನ ಲಕ್ಷಣಗಳು. ಜೊತೆಗೆ ವ್ಯಕ್ತಿಯ ಆರೋಗ್ಯ, ವಯಸ್ಸು, ಈ ಎಲ್ಲದರ ಮೇಲೆ ಈ ರೋಗದ ಲಕ್ಷಣದ ಮೇಲೆ ಪರಿಣಾಮ ಕೂಡ ಬೀರಬಹುದು. ಆರಂಭಿಕ ಹಂತದಲ್ಲಿ ಯಾವುದೇ ರೋಗ ಲಕ್ಷಣಗಳು ಇಲ್ಲದಿದ್ದಾಗ ಪರಿಸ್ಥಿತಿ ಇನ್ನೂ ಹೆಚ್ಚು ಆತಂಕಕಾರಿ. ಯಾಕೆಂದರೆ ಇದು ಸೈಲೆಂಟ್ ಕಿಲ್ಲರ್ ಅಂತ ಆಗಲೇ ಹೇಳಿದಾಗೆ ಇದು ಒಳಗೆ ಕೆಲವೊಂದು ತೊಂದರೆಗಳನ್ನು ಉಂಟು ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಕೊನೆಗೆ ನಂತರ ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸೋದು ಮುಖ್ಯ ಅಂತ ವೈದ್ಯರು ಹೇಳ್ತಾರೆ.

ಹಾಡುವೆನು, ಓಡುವೆಯ ಓಡುವೆನು, ನಿನ್ನ ನಗಿಸುವೆಯನು, ಅಳಿಸುವೆನು ನಮಿಸುವೆಯ, ವೈರಿಗೆ ನಮಿಸಲ್ಲ

ಹೇಗೆ ಹೆಪಟೈಟಿಸ್ನ ತಡೆಗಟ್ಟೋದು? ತಡೆಗಟ್ಟೋದು ಉತ್ತಮ, ಚಿಕಿತ್ಸೆಗಿಂತ ಅದು ಹೆಪಟೈಟಿಸ್ ಅಥವಾ ಯಾವುದೇ ರೋಗ ಬರದಂತೆ ತಡೆಗಟ್ಟೋದು ಸುಲಭ ಹಾಗೂ ಉತ್ತಮ. ಏನು ಮಾಡಬೇಕು ಅಂತಂದರೆ, ಕಲುಷಿತ ಆಹಾರ ಅಥವಾ ನೀರನ್ನು ಸೇವಿಸದೆ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು. ಅಲ್ಲದೆ ಕಚ್ಚಾ ಆಹಾರವನ್ನು ತಿನ್ನೋ ಮೊದಲು ತೊಳೆದು ಸ್ವಚ್ಛಗೊಳಿಸಿ ಬೇಯಿಸಿಕೊಂಡು ಆಮೇಲೆ ತಿನ್ನೋದು ಒಳ್ಳೆಯದು. ಇನ್ನು ಮಳೆಗಾಲದಲ್ಲಿ ಹೊರಗಿನ ಆಹಾರವನ್ನು ಸೇವಿಸದೇ ಇರೋದು ಬಹಳ ಒಳ್ಳೆಯದು. ಹೀಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡ್ರೆ ಈ ಹೆಪಟೈಟಿಸನ್ನು ತಡೆಗಟ್ಟೋದಕ್ಕೆ ಪ್ರಯೋಜನವಾಗಬಹುದು. ಹಾಗೆಯೇ ವೈಯಕ್ತಿಕ ನೈರ್ಮಲ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳೋದು, ಲಸಿಕೆಯನ್ನು ಪಡೆಯೋದು ಅಂದರೆ ಡಾಕ್ಟರನ್ನು ಸಂಪರ್ಕಿಸಿ, ವೈದ್ಯರನ್ನು ಸಂಪರ್ಕಿಸಿ ಹೆಪಟೈಟಿಸ್ ಲಸಿಕೆ ತಗೊಳ್ಬೇಕು ಬೇಡವೆ ಅನ್ನೋದನ್ನು ವಿಚಾರಿಸಿ ಆಮೇಲೆ ಅದನ್ನು ತೆಗೆದುಕೊಳ್ಳೋದು ಉತ್ತಮ. ಇದರಿಂದ ಕೂಡ ಅದನ್ನು ತಡಿಬಹುದು. ಹಾಗೆಯೇ ಅತಿಯಾದ ಮದ್ಯಪಾನ ಸೇವನೆಯಿಂದ ಯಕೃತ್ ಹಾನಿಗೊಳಗಾಗುತ್ತೆ, ಉರಿಯೂತ ಉಂಟಾಗಬಹುದು. ಹಾಗಾಗಿ ಮದ್ಯಪಾನ ಸೇವನೆಯನ್ನು ತ್ಯಜಿಸೋದು ಉತ್ತಮ. ಜೊತೆಗೆ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ಪರೀಕ್ಷೆಗೆ ಒಳಗಾಗಬೇಕು ಅಥವಾ ವೈದ್ಯರ ಬಳಿ ತಪಾಸಣೆಯನ್ನು ಮಾಡಿಸ್ಬೇಕು. ಸೋಂಕಿಗೆ ಒಳಗಾದ ನಂತರ ಕಡಿಮೆ ಕ್ಯಾಲರಿಗಳ ಆಹಾರದ ಅಗತ್ಯ ಇರುತ್ತೆ. ಇದರಲ್ಲಿ ಪೋಷಕಾಂಶಗಳು ಹಾಗೂ ಉರಿಯೂತ ವಿರೋಧಿ ಆಹಾರ ಅಂಶಗಳು ತುಂಬಿರುತ್ತವೆ. ಇದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಸಾಮಾನ್ಯ ಸ್ಥಿತಿಗೆ ಮರಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ದೀರ್ಘಾವಧಿಯ ಚೇತರಿಕೆಗೆ ಬೆಂಬಲ ಕೂಡ ನೀಡುತ್ತೆ. ಸಾಕಷ್ಟು ನೀರನ್ನು ಅಥವಾ ದ್ರವಾಹಾರಗಳನ್ನು ಸೇವಿಸ್ತಾ ತನ್ನ ಈ ಒಂದು ಆಹಾರದಲ್ಲಿ ನೀರಿನಾಂಶವನ್ನು ಹೆಚ್ಚು ಸೇರಿಸಬೇಕು. ಸೇವಿಸುವಂತಹ ಆಹಾರ ಹೊಟ್ಟೆಯಲ್ಲಿ ಜೀರ್ಣವಾಗೋದಕ್ಕೆ ಸುಲಭವಾಗುವಂತಿರಬೇಕು. ಇನ್ನು ಬೇಕಿಂಗ್, ಸ್ಟೀಮಿಂಗ್ ಅಥವಾ ಕುದಿಯುವಂತಹ ಸೌಮ್ಯವಾದ ಅಡುಗೆ ವಿಧಾನಗಳನ್ನು ಬಳಸೋದು ಉತ್ತಮ. ಅತಿಯಾದ ಎಣ್ಣೆ, ಅತಿಯಾದ ಸಕ್ಕರೆ, ಉಪ್ಪು ಇರುವ ಪದಾರ್ಥವನ್ನು ಆದಷ್ಟು ಕಡಿಮೆ ಸೇವನೆ ಮಾಡಿ ಅಂತ ವೈದ್ಯರು ಕೂಡ ಹೇಳ್ತಾರೆ. ಇಷ್ಟೆಲ್ಲ ಮುಂಜಾಗ್ರತೆಯನ್ನು ವಹಿಸಬೇಕು. ಜೊತೆಗೆ ಯಕೃತ್ತು ನಮ್ಮ ದೇಹದಲ್ಲಿ ಪೋಷಕಾಂಶಗಳನ್ನು ನಿರ್ವಹಿಸೋದಕ್ಕೆ ಸಹಾಯ ಮಾಡುವಂತಹ ಪ್ರಮುಖ ಅಂಗ. ಆದ್ದರಿಂದ ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ದೇಹವು ಅಪೌಷ್ಟಿಕತೆಗೆ ಗುರಿಯಾಗಬಹುದು. ಆದ್ದರಿಂದ ಸರಿಯಾದ ಆಹಾರವನ್ನು ತಿನ್ನೋದು ಯಕೃತ್ತಿನ ಕಾರ್ಯವನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಯಕೃತ್ತು ಹಾನಿಗೊಳಗಾದ ರೋಗಿಗಳಲ್ಲಿ ಮುಂಜಾಗ್ರತೆ ವಹಿಸುವಂತೆ ನೋಡಿಕೊಳ್ಳೋದಕ್ಕೆ ಸಹಕರಿಸುತ್ತೆ. ಯಕೃತ್ತು ನಮ್ಮ ದೇಹದಲ್ಲಿರುವ ಅತ್ಯಂತ ಪ್ರಮುಖ ಅಂಗ. ಹಾಗಾಗಿ ಇದನ್ನು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ.

ಪಂಪ. ಮುಂಜಾವಿಂದ ಸಂಜೆವರೆಗೂ ಮಾಲಿಷ್ ಮಾಡ್ತೀವಿ, ಒಳ್ಳೆ ಗುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ. ಅಡ್ವಾನ್ಸ್ ಕೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ.

ಇನ್ನು ಜುಲೈ 28 ಬಹಳಷ್ಟು ಪ್ರಮುಖವಾದ ದಿವಸ ಕೂಡ. ಇತಿಹಾಸವನ್ನೇ ನೋಡೋದಾದರೆ ಮೊದಲನೇ ಫಿಂಗರ್ ಪ್ರಿಂಟ್ ಅನ್ನು ಬಳಸಿ ಸರ್ ವಿಲಿಯಂ ಜೇಮ್ಸ್ ಹರ್ಷೆಲ್ ಅವರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನು ಈ ಒಂದು ಸಂಸ್ಥೆಯಲ್ಲಿ ಫಿಂಗರ್ ಪ್ರಿಂಟನ್ನು ಮೊದಲನೇ ಬಾರಿಗೆ ಐಡೆಂಟಿಫಿಕೇಷನ್ ಆಗಿ ಗುರುತಿಗಾಗಿ ಬಳಸಲಾಯಿತು. ಇನ್ನು ವರ್ಲ್ಡ್ ವಾರ್ ಮೊದಲನೆಯ ಮಹಾಯುದ್ಧ ಏನಾಯ್ತಲ್ಲ ಅದು ಇವತ್ತೇ ಶುರುವಾಗಿದ್ದು 1914. ಹಾಗೆಯೇ ರೇಂಜರ್ 7 ಅನ್ನುವಂತಹ ಒಂದು ಸ್ಯಾಟಲೈಟ್ ಏನಿತ್ತಲ್ಲ ಅದನ್ನು ಚಂದ್ರನಲ್ಲಿ ಕಳಿಸಲಾಯಿತು 1968. ಇದು 4,308 ಫೋಟೋಗಳನ್ನು ತೆಗೆದು ಭೂಮಿಗೆ ರವಾನಿಸಿತ್ತು. ಇದೊಂದು ದಾಖಲೆ ಅಂತಲೇ ಅನಿಸ್ಕೊಂಡಿದೆ. ಹಾಗೆಯೇ ನಾಸಾ ಅವರು ಟೆಲ್ಸ್ಟಾರ್ 3A ಅನ್ನುವಂತಹ ಒಂದು ಉಪಗ್ರಹದ ಉಡಾವಣೆ ಮಾಡಿದಂತಹ ದಿನ ಕೂಡ ಇಂದೇ, ಜುಲೈ 28. ಹಾಗೆಯೇ ನಮ್ಮ ಈ ಸೋಲಾರ್ ಸಿಸ್ಟಮ್ ಅಂತ ಏನು ಹೇಳ್ತೀವಲ್ಲ, ಸೌರಗ್ರಹದ 10ನೇ ಗ್ರಹವನ್ನು ಇಂದೇ ಕಂಡುಹಿಡಿಯಲಾಗಿತ್ತಂತೆ 2005. ಹಾಂ, ಇಷ್ಟೆಲ್ಲ ಪ್ರಮುಖ ದಿನಗಳು ನಡೆದಂತಹ ಅಂದರೆ ಪ್ರಮುಖ ವಿಚಾರಗಳು ಇತಿಹಾಸದಲ್ಲಿ ನಡೆದಂತಹ ಪ್ರಮುಖ ದಿನ ಇಂದು ಜುಲೈ 28.

0: ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಅಂತಾರಾಷ್ಟ್ರೀಯ ಪರಿಸರ ಸಂರಕ್ಷಣಾ ದಿವಸ ಇಂದು. ಪರಿಸರ ಸಂರಕ್ಷಣೆ ಅಂತಂದ್ರೆ ನಮ್ಗೆಲ್ರಿಗೂ ತಿಳಿದೇ ಇದೆ, ಸಣ್ಣ ವಯಸ್ಸಿಂದನೂ ಓದ್ಕೊಂಡು ಬಂದಿದ್ದೀವಿ, ತಿಳ್ಕೊಂಡು ಬಂದಿದ್ದೀವಿ, ದೊಡ್ಡವರು ಹೇಳಿದ್ದಾರೆ. ಮಾನವನ ಚಟುವಟಿಕೆಗಳಿಂದ ಪರಿಸರ ಮತ್ತು ಜೀವ ವೈವಿಧ್ಯವನ್ನು ಕಾಪಾಡೋದು, ಪರಿಸರವನ್ನು ರಕ್ಷಿಸೋದು, ಸ್ವಚ್ಛವಾದ ವಾಯು, ನೀರು, ನೆಲ ಮತ್ತು ಜೈವಿಕ ಸಂಪತ್ತುಗಳನ್ನು ಉಳಿಸೋದು, ಇವೆಲ್ಲವೂ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆಯೇ ಪ್ರಕೃತಿಗೆ ಹಾನಿ ಬರೋದನ್ನು ತಡೆಯೋದು, ಭವಿಷ್ಯದ ಪೀಳಿಗೆಗೆ ಹಸಿರು, ಹಚ್ಚ ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ಒದಗಿಸೋದು, ಇದೆಲ್ಲದರಲ್ಲೂ ನಮ್ಮೆಲ್ಲರ ಪಾತ್ರ ಇದ್ದೇ ಇದೆ. ನಾವು ಇಷ್ಟೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದನ್ನೆಲ್ಲ ನಿಭಾಯಿಸಿದಾಗ ಮಾತ್ರ ನಮ್ಮ ಊರು, ರಾಜ್ಯ, ದೇಶ ಪರಿಸರ ಸ್ನೇಹಿಯಾಗಿ ಉಳಿಯುತ್ತೆ, ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಉಳಿಸಬಹುದು. ಆದರೆ ನಿಜವಾಗ್ಲೂ ನಾವು ಇದೆಲ್ಲವನ್ನು ಮಾಡ್ತಾ ಇದ್ದೀವ? ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ದೇವರಾಜ್ ಅವರು. ದೇವರಾಜ್ ಅವರೇ, ನಮಸ್ತೆ.
1: ನಮಸ್ಕಾರ.
0: ಇವತ್ತು ಪರಿಸರ ಸಂರಕ್ಷಣೆ ದಿವಸವನ್ನಾಗಿ ಎಲ್ಲೆಡೆ ಆಚರಿಸಲಾಗ್ತಾ ಇದೆ. ನಮ್ಮ ಜವಾಬ್ದಾರಿಗಳೇನು ನಮಗೆ ತಿಳಿದಿದೆ, ಆದರೆ ಇದನ್ನೆಲ್ಲ ನಾವು ನಿಭಾಯಿಸ್ತಾ ಇದ್ದೀವ? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪ್ರಕೃತಿನ ಹೇಗೆ ಉಳಿಸಬಹುದು, ಒಂದು ಸಣ್ಣ ಕೆಲಸ ಏನು ಮಾಡಬಹುದು ನಾವು, ಅದನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
1: ಖಂಡಿತ. ಮೊದಲಿಗೆ ಎಲ್ಲಾ ವಿವಿಧ ಭಾರತೀಯ ಶ್ರೋತೃಗಳಿಗೆ ಮತ್ತು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ.
0: ಧನ್ಯವಾದ ದೇವರಾಜ್ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮಾತುಗಳನ್ನ ಕೇಳಬೇಕು ಅಂತ ಹೇಳಿ ಇವತ್ತು ದೂರವಾಣಿ ಸಂಪರ್ಕದಲ್ಲಿ ನಾವಿದ್ದೇವೆ. ಇದರ ಬಗ್ಗೆ ಅಂದ್ರೆ ಪರಿಸರದ ಬಗ್ಗೆ ನೀವು ಬಹಳಷ್ಟು ವರ್ಷಗಳ ಕಾಲ ಪರಿಸರದ ಜೊತೆಗೆ ಇದ್ದೀರಿ, ಅದರ ಜೊತೆ ಬೆಳೆದಿದ್ದೀರಿ, ಅದನ್ನು ಉಳಿಸುವಂತಹ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದೀರಿ. ಹಾಗಾಗಿ ತಮ್ಮ ಅನುಭವಗಳು ಖಂಡಿತವಾಗ್ಲೂ ಇಂದು ನಮಗೆ ಸಹಾಯಕವಾಗುತ್ತೆ ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
1: ಮೊದಲನೇದಾಗಿ ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು, ಆರಾಧಿಸಬೇಕು ಮತ್ತು ರಕ್ಷಿಸಬೇಕು. ವೃಕ್ಷೋ ರಕ್ಷತಿ ರಕ್ಷಿತ ಅನ್ನೋದು ಬಹಳ ಇಂದಿನ ಮಾತು. ತಾವ್ ಹೇಳ್ತಾ ಇದ್ರಿ, ನಾವು ಏನು ದೈನಂದಿನ ಜೀವನದಲ್ಲಿ ಯಾವ ರೀತಿ ನಾವು ಇದನ್ನ ಕಾಪಾಡ್ಬೋದು, ನಾವು ಏನು ನಮ್ಮ ಕೊಡುಗೆ ಏನ್ ಕೊಡ್ಬೋದು ಅಂತ. ಬಹಳ ಸುಲಭವಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ಸುತ್ತಲಿನ ಪರಿಸರವನ್ನ ದೈನಂದಿನ ಜೀವನದಲ್ಲಿ ಸ್ವಚ್ಛವಾಗಿ ಇಟ್ಕೋಬೇಕು. ಕಸ ಅನ್ನೋದು ಈಗ ಇನ್ನೋವೇಟಬಲ್ ಆಗಿದೆ, ಅದನ್ನ ವೈಜ್ಞಾನಿಕವಾಗಿ ವಿಂಗಡಿಸ್ಬೇಕು. ಹಾಗೆ ಮುಖ್ಯವಾಗಿ ಅದನ್ನ ವೈಜ್ಞಾನಿಕವಾಗಿ ವಿಲಯ ಮಾಡ್ಬೇಕು, ಡಿಸ್ಪೋಸ್ ಮಾಡ್ಬೇಕು. ಆದಷ್ಟು ಪ್ಲಾಸ್ಟಿಕ್ ನಿಂದ ದೂರ ಇರಬೇಕು. ನಮ್ಮ ಸುತ್ತಮುತ್ತಲಿನ ಮನೆ ಮುಂದಿನ ಮರ ಗಿಡವನ್ನ ಪೋಷಿಸ್ಬೇಕು, ರಕ್ಷಿಸ್ಬೇಕು. ಒಬ್ಬ ಏನು ಒಂದು ನಮ್ಮ ದೇಶದ ಪ್ರಜೆಯಾಗಿ, ಪರಿಸರದ ಸಂರಕ್ಷಣೆಯ ರಾಯಭಾರಿಯಾಗಿ ನಾವುಗಳು ಈ ಕೆಲಸ ಮಾಡಿದ್ರೆ ಬಹುಶಃ ದೈನಂದಿನ ಇದರಲ್ಲಿ ನಾವು ಒಂದು ಕೊಡುಗೆಯನ್ನು ಸಲ್ಲಿಸಬಹುದು ಅಂತ ನಾನು ಅದನ್ನು ಭಾವಿಸ್ತೇನೆ.
0: ತುಂಬಾ ಸೊಗಸಾಗಿ ಹೇಳಿದ್ರಿ. ನಾವೆಲ್ಲರೂ ಈ ಪರಿಸರದ ರಾಯಭಾರಿಗಳು ಅಲ್ವಾ? ಪರಿಸರವನ್ನ ಉಳಿಸುವಂತಹ ಕಾರ್ಯಗಳನ್ನ ನಾವು ಮಾಡಬೇಕು, ಆದ್ರೆ ನಾವು ಪ್ರಕೃತಿಯನ್ನ ಉಳಿಸ್ತಾ ಇಲ್ಲ, ನಮ್ಮನೆ ನಾವು ಉಳಿಸ್ಕೊಳ್ತಾ ಇದ್ದೇವೆ. ಈ ಮಾತನ್ನ ಒಪ್ತೀರಾ ನೀವು?
1: ಖಂಡಿತ. ಈಗ ನಾವು ಬಹುಶಃ ನಾವು ಮನುಷ್ಯರು ಎಷ್ಟು ಸ್ವಾರ್ಥಿಗಳು ಅಂದ್ರೆ ಏನ್ ಮಾಡಿದ್ರು ನಮ್ಗೋಸ್ಕರನೇ ಮಾಡೋದು
0: ಅಲ್ವಾ?
1: ಇಟ್ ಈಸ್ ಆಲ್ ಹ್ಯೂಮನ್ ಸೆಂಟ್ರಿಕ್. ಖಂಡಿತ, ನಾವು ಪ್ರತಿಯೊಂದನ್ನು ನೋಡೋದು ನಮ್ಮ ಏಳಿಗೆಗೋಸ್ಕರನೆ. ಈಗ ಮುಂಚೆ ನಮ್ಮ ಎವಲ್ಯೂಷನ್ ಅಥವಾ ನಮ್ಮ ಏನು ಎವಲ್ಯೂಷನ್ ಏನು ತಗೊಂಡ್ರೆ, ಡಾರ್ವಿನ್ ಥಿಯರಿ ಕೂಡ ತಗೊಂಡ್ರು ಕೂಡ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಈಗ ಡೈನೋಸರಿಸ್ ಯುಗನು ನೋಡಿದ್ವಿ, ಅದು ಯಾವ ರೀತಿ ಡಾಮಿನೇಟ್ ಮಾಡಿತ್ತು ಅನ್ನಂತ. ಬಹುಶಃ ಈಗ ನಾವು ಡಾಮಿನೇಟ್ ಮಾಡ್ತಾ ಇದೀವಿ.
0: ಆದ್ರೆ ಡೈನೋಸಾರ್ ಕ್ಕಿಂತ ಹೆಚ್ಚು ಹಾನಿಯನ್ನು ನಾವೇ ಮಾಡ್ತಾ ಇದೀವಿ.
1: ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದಕ್ಕೆ, ಚೇಂಜ್ ಇಸ್ ಇನ್ನೋವೇಟಬಲ್, ಅದನ್ನ ನಾವು ಅದರಿಂದ ದೂರ ಇದಕ್ಕೆ ನಾವು ಹ್ಯೂಮನ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡ್ತೀವಿ, ಬಹುಶಃ ಅದು ತಪ್ಪಲ್ಲ ಕೂಡ. ಸೊ ಹಾಗಾಗಿ ನಾವೇನು ಮಾಡ್ಬೇಕು, ಖಂಡಿತ ಅದನ್ನ ನಮ್ಮ ಹ್ಯೂಮನ್ ಸೆಂಟ್ರಿಕ್ ಆದ್ರೂ ಕೂಡ ಇನ್ನೋವೇಟಬಿಲಿಟಿನ ಡಿಲೇ ಮಾಡೋದಕ್ಕೆ ನಾವು ಇದನ್ನ ಮಾಡಬೇಕಾದಂತ ಅಗತ್ಯ ಖಂಡಿತ ಇದೆ.
0: ಖಂಡಿತ, ಯಾಕೆಂದ್ರೆ ಹ್ಯೂಮನ್ ಸೆಂಟ್ರಿಕ್ ಆಗಿ ಆಗ್ಲೇಬೇಕಾಗುತ್ತೆ ಎಷ್ಟೋ ಸನ್ನಿವೇಶಗಳಲ್ಲಿ. ಉದಾಹರಣೆಗೆ ತಗೊಳ್ಳೋದಾದ್ರೆ, ನಾವೀಗ ಒಂದು ಫರ್ನಿಚರ್ ಅನ್ನ ಮಾಡಿಸ್ತೀವಿ ಅಥವಾ ಮನೆ ಕಟ್ಟುವಾಗ ಈ ಮರ ಬೇಕಾಗುತ್ತೆ, ಆದ್ರೆ ಅದು ಏಳಿಗೆಗೆ ಬೇಕೇ ಬೇಕು ಅಲ್ವಾ? ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇದೆಲ್ಲದರ ಅವಶ್ಯಕತೆಯನ್ನ ನಾವು ಪೂರೈಸಿಕೊಳ್ಳೇಬೇಕು. ಇದರ ಬದಲಾಗಿ ಆಯ್ತು, ಅವಶ್ಯಕತೆಗಳು ಇದ್ರೂ ಕೂಡ ಇದರ ಬದಲಾಗಿ ನಾವು ಮರಗಳನ್ನ ನೆಡಬೇಕು ಅಂತ ಹೇಳ್ತೀವಿ, ಅದನ್ನ ಮಾಡ್ತಾ ಇದೀವ? ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ.
1: ಮಾಡ್ತಾ ಇದೀವಿ ಬಹುಶಃ, ಅದು ಪ್ರಾಯಶಃ ಎರಡೂ ಸತ್ಯ, ಮಾಡ್ತಾ ಇದೀವಿ ಆದ್ರೆ ಅದನ್ನ ರಕ್ಷಿಸ್ತಾ ಇಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಾವು ಮರ ನೆಡೋದು ಗಿಡ ನೆಡೋದು ಒಂದು ಏನಾಗಿದೆ ತೋರಿಕೆ ಪ್ರದರ್ಶನ ಹೋಗಿದೆ, ಒಂದು ಫೋಟೋಗೋಸ್ಕರ ಒಂದು ಫಂಕ್ಷನ್ಗೋಸ್ಕರ ನೆಡೋದು ಆಮೇಲೆ ಅದನ್ನ ಮರೆಯೋದು. ಇದು ಯಾವ್ದಾರ ಒಬ್ಬ ವ್ಯಕ್ತಿ ಒಂದು ಗಿಡನ ನೆಟ್ಟು ಅದು ಮರವಾದ್ರೆ ಮಾತ್ರ ಅದು ಸಂರಕ್ಷಣೆ ಅಥವಾ ನಿಜವಾದ ಸಂರಕ್ಷಣೆ ಅಂತ ಹೇಳ್ಬೇಕು. ಬಹುಶಃ ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ನಾವು ಕನಿಷ್ಠ ಪಕ್ಷ ಒಂದೇ ಒಂದ್ ಮರ ನೆಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಜೀವನ ಸಾರ್ಥಕ ಅಂದ್ರೆ

0: ಮರ ನೆಟ್ಟು ಒಂದು ಗಿಡ ನೆಟ್ಟು ಅದನ್ನ ಮರವಾಗಿ ಪೂರ್ಣ ಮಾಡಿದ್ರೆ ಬಹುಶಃ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇಲ್ಲೋ ಒಂದ್ ಕಡೆ ಒಂದು ಕೊಡುಗೆ ಹಾಗಂತ ಒಂದೇ ಮರ ಅಂತ ಅಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೋ ಅದ್ರ ನಡಿ, ಆದ್ರೆ ಒಂದು ಮರವನ್ನಾದ್ರೂ ನಡಿ ಅನ್ನೋದು ನನ್ನ ಕೋರಿಕೆ.
1: ಅಂದ್ರೆ ಕನಿಷ್ಠ ಪಕ್ಷ ಅಂತ ನೀವು ಹೇಳೋದು?
0: ಕನಿಷ್ಠ ಪಕ್ಷ
1: ಖಂಡಿತವಾಗಿ.
0: ಸಾಲು ಮರದ ತಿಮ್ಮಕ್ಕ ಅವತ್ತಿನ ಕಾಲದಲ್ಲಿ ಸುಮಾರು 340 ಮರಗಳು ನೆಟ್ರು, ಇವತ್ತು ಅದು ಸಾಕ್ಷಿಭೂತವಾಗಿ ನಿಂತಿದೆ. ಅವ್ರು ಯಾವ ಮಟ್ಟಕ್ಕೆ ಬೆಳೆದ್ರು ಅನ್ನೋದು ಕೂಡ ನಮ್ಮೆಲ್ಲರಿಗೂ ನಮ್ಮ ಕಣ್ಮುಂದೆ ಇದೆ. ಬಹುಶಃ ನಾವು ಯಾರು ಆ ಮಟ್ಟಕ್ಕೆ ಹೋದಕ್ ಸಾಧ್ಯ ಇಲ್ಲ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಸ್ವಲ್ಪ ಆದ್ರೂ ನಾವು ಅನುಕರಣೆ ಮಾಡಿದ್ರೆ, ಅವರ ಇದನ್ನ ಪೂರೈಸಿದ್ರೆ ಬಹುಶಃ ನಮ್ಮ ಜನ್ಮ ಸಾರ್ಥಕ ಅನ್ಸುತ್ತೆ.
1: ಮಾಡಬಹುದು ಖಂಡಿತವಾಗ್ಲು, ಯಾಕೆಂದ್ರೆ ನಾವೀಗ ಜನ್ಮದಿನ ಅಂದ ಕೂಡಲೇ ಒಂದು ಕೇಕ್ ಅನ್ನ ತರಿಸ್ತೀವಿ. ಕನಿಷ್ಠ ಪಕ್ಷ ಕೇಕ್ಗೆ ಒಂದು 500 ರೂಪಾಯಿ ಆದ್ರೂ ಆಗುತ್ತೆ. ಆದ್ರೆ ಅದೇ ನಾವು ಒಂದು ಸಸಿಯನ್ನ ನೆಡೋದಕ್ಕೆ 50 ರೂಪಾಯಿ 100 ರೂಪಾಯಿ ಕೊಡೋದಕ್ಕೂ ಅಷ್ಟೊಂದು ಯೋಚನೆ ಮಾಡ್ತೀವಿ ಅಲ್ವಾ? ಎಲ್ಲೋ ಒಂದ್ ಕಡೆ ಇದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಾವು, ಅಂದ್ರೆ ಈ ಕೇಕ್ ತಂದು ಎಲ್ಲ ಸ್ವೀಟ್ಗಳು ಎಲ್ಲ ಸೆಲೆಬ್ರೇಷನ್ ಆಚರಣೆಗಳು ಇರಬೇಕು, ಅದು ಎಲ್ಲರ ಸಂತೋಷಕ್ಕಾಗಿ. ಆದ್ರೆ ಅದರಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಹಣವನ್ನ, ಸ್ವಲ್ಪ ಮೊತ್ತವನ್ನ ಪಕ್ಕಕ್ಕಿಟ್ಟು ಒಂದು ಸಸಿಗೋಸ್ಕರ ಅದನ್ನ ಹಾಕಿದ್ರೆ, ಇನ್ವೆಸ್ಟ್ ಮಾಡಿದ್ರೆ, ಖಂಡಿತವಾಗ್ಲೂ ಅದು ನಮಗೆ ಮುಂದೆ ನಮ್ಮನ್ನ ಅದು ಬೆಳೆಸುತ್ತೆ, ನಮ್ಮನ್ನ ಪೋಷಿಸುತ್ತೆ.
0: ಈ ಸಮಯದಲ್ಲಿ ತಾವು ಹೇಳೋದಕ್ಕೆ ಒಂದ್ ಮಾತು ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಅದು ಕೂಡ ಒಂದು ಪ್ರೋಗ್ರಾಮ್ ಇದೆ ಜನ್ಮದಕ್ಕೋಸ್ಕರ. ಈಗ ಪೇಡ್ ಮಾ ಕೆ ನಾಮ್ ಅಂತ ಕೂಡ ಪ್ರೋಗ್ರಾಮ್ ಇದೆ. ಹೌದೌದು, ಏಕ್ ಪೇಡ್ ಮಾ ಕೆ ನಾಮ್ ಅಂತ ಪ್ರೋಗ್ರಾಮ್ ಇದೆ. ಅದೇ ರೀತಿ ನಮ್ಮ ಏನು ವೃಕ್ಷೋದ್ಯಾನಗಳು ಅಂತ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿದೆ, ಅಲ್ಲಿ ಕೂಡ ನೀವು ಒಂದಷ್ಟು ನಿಗದಿತ ಶುಲ್ಕವನ್ನ ಪಾವತಿಸಿ ನಿಮ್ಮ ಹೆಸರಲ್ಲಿ, ನಿಮ್ಮ ತಾಯಿ ಹೆಸರಲ್ಲಿ ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿ ಜನ್ಮದಿನದಲ್ಲಿ, ನಾವೀಗ ಮುಗ್ದಾಲಯದಲ್ಲಿ ಯಾವ ರೀತಿ ದತ್ತು ತಗೋತೀವೋ ಅದೇ ರೀತಿ ಮರವನ್ನ ಬೆಳೆಸೋದಕ್ಕೆ ಕೂಡ ಒಂದು ಅವಕಾಶ ಇದೆ. ನಿಮ್ಮಲ್ಲಿ ಜಾಗ ಇರಲಿಲ್ಲ, ಬಹುಶಃ ನಿಮ್ಗೆ ಇನ್ನು ಉತ್ತಮವಾಗಿ ಬೆಳೆಸಬೇಕು ಅಂತ ಇದೆ, ಅದನ್ನ ಕೂಡ ನಮ್ಮಲ್ಲಿ ಪ್ರೋಗ್ರಾಮ್ ಇದೆ. ಬಹುಶಃ ಜನಗಳು ಅದನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ಭಾವಿಸ್ತೇನೆ.
1: ಇದಕ್ಕಾಗಿ ನಾವು ಯಾರನ್ನ ಎಲ್ಲಿ ಸಂಪರ್ಕಿಸಬೇಕು?
0: ಆಯಾ ನಮ್ಮ ಪ್ರತಿ ತಾಲೂಕಿನಲ್ಲೂ ಕೂಡ ವಲಯ ಅರಣ್ಯಾಧಿಕಾರಿಗಳು ಇರ್ತಾರೆ, ವಲಯ ಅರಣ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಖಂಡಿತ ನೀವು ಆ ಕಾರ್ಯವನ್ನ ಮಾಡಬಹುದು.
1: ತುಂಬಾ ಉತ್ತಮವಾದ ಮಾಹಿತಿ ಇದು. ಎಸ್ ಕೇಳುಗರೆ, ಕೇಳಿದ್ರಲ್ಲ ದೇವರಾಜು ಅವರು, ನಮ್ಮ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ, ಇಂದು ಈ ಪರಿಸರ ಸಂರಕ್ಷಣಾ ದಿವಸದಂದು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಮಾಡಬಹುದು ಕನಿಷ್ಠವಾಗಿ ನಾವು ಒಬ್ಬ ನಾಗರಿಕರಾಗಿ, ನಾವು ಈ ನಮ್ಮ ಕೊಡುಗೆಯಾಗಿ ಒಂದು ಸಣ್ಣ ಮೊತ್ತದ ಈ ಒಂದು ಸಸಿಯನ್ನು ನೆಡಬಹುದು ಅಥವಾ ದತ್ತು ತಗೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟರು. ಇನ್ನು ಮುಂದಿನ ಭಾಗದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಜೊತೆಗೆ ಈ ಪ್ರಕೃತಿಗೆ ಸಂಬಂಧಪಟ್ಟಂತಹ ಹಾಡುಗಳು ಕೂಡ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಜೊತೆಗೆ ಸಾಕ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ದೇವರಾಜು ಅವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತುಮಕೂರು ಜಿಲ್ಲೆ. ದೇವರಾಜು ಅವರೇ, ನೀವು ಮಾಹಿತಿಯನ್ನು ನೀಡ್ತಾ ಇದ್ರಿ. ಹಲೋ,
1: ನಮಸ್ತೆ.
0: ಹಾಂ, ನಮಸ್ತೆ. ಇದು ಈ ಸಂರಕ್ಷಣೆ ಅಂತ ಬರೋದಾದರೆ ಬಹಳಷ್ಟು ವಿಚಾರಗಳು ಇದರಲ್ಲಿರುತ್ತೆ. ಕೇವಲ ಮರ ಗಿಡ ಅಲ್ಲ, ಪ್ರಾಣಿ ಪಕ್ಷಿ, ನದಿ ನೀರು, ಜಲ, ಮನುಷ್ಯರು ಎಲ್ಲವೂ ಇದರಲ್ಲಿ ಬಂದ್ಬಿಡುತ್ತೆ. ಈ ನೀರಿನ ವಿಚಾರ, ನದಿಯ ವಿಚಾರ ನಾವು ಮಾತನಾಡೋದಾದರೆ, ನಮಗೆಲ್ಲರಿಗೂ ಕುಡಿಯೋಕ್ಕೆ ಕಾವೇರಿ ನೀರೇ ಬೇಕು, ಆದರೆ ಅದನ್ನು ಸಂರಕ್ಷಿಸೋ ಮನಸ್ಸಿಲ್ಲ. ಅಂದರೆ ನಾವು ಸಂರಕ್ಷಣೆ ಮಾಡೋದೇನು ಬೇಡ, ಆದರೆ ಏನು ಗಲೀಜು ಮಾಡೋದು ಬೇಡ ನದಿಯನ್ನು ಅನ್ನುವಂಥ ಒಂದು ಭಾವನೆ. ಇದಕ್ಕಾಗಿ ಏನು ಮಾಡಬಹುದು?
1: ಒಂದು ನದಿ ಪಾತ್ರಗಳೇನಿದೆ, ಬಹುಶಃ ನಮ್ಮ ನಾಗರಿಕತೆಯ ಜೀವಾಳ ಅದು. ಬಹುಶಃ ನಾಗರಿಕತೆ, ನಾವು ಇವತ್ತು ಮನುಷ್ಯರಾಗಿ ಹುಟ್ಟಿದೀವಿ ಅಂತಂದ್ರೆ, ನಾಗರಿಕ ಬಾಳ್ತಿದೀವಿ ಅಂದ್ರೆ ಬಹುಶಃ ನದಿಯೇನೇ ಕಾರಣ. ಬಹುಶಃ ನಮ್ಮ ಪರಂಪರೆ ಮತ್ತೆ ನಮ್ಮ ಹಿಸ್ಟ್ರಿ ಎಲ್ಲಾ ಕೂಡ ಅದನ್ನೇ ಹೇಳುತ್ತೆ. ಈ ನದಿಗಳು ನಾವು ತಾಯಿ ಅಂತ ಇದನ್ ಮಾಡ್ತೀವಿ, ಹೆಣ್ಣನ ಹೆಸರಲ್ಲಿ ನದಿಯನ್ನ ಹೇಳ್ತೀವಿ ನಾವು. ಸೊ ಈ ನದಿಯನ್ನ ಸ್ವಚ್ಛವಾಗಿಟ್ಕೊಳ್ಳೋದು ಬಹುಶಃ ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಸಾಕಷ್ಟು ಪೊಲ್ಯೂಟೆಂಟ್ಸ್ ಹೋಗ್ತಾ ಇದೆ, ಸಾಕಷ್ಟು ಅದನ್ನ ಹಾಳ್ ಮಾಡ್ತಾ ಇದೀವಿ. ಬಹುಶಃ ಈ ನದಿ ರಕ್ಷಣೆ ನಮ್ಮ ಇದು ಅಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ, ಬಹುಶಃ ನನ್ನ ಅನಿಸಿಕೆನಲ್ಲಿ ನದಿ ರಕ್ಷಣೆ ಮಾಡೋದು ಎಲ್ಲಿಂದ ದೂರದಿಂದ ಮಾಡೋದಕ್ಕಾಗೋದಿಲ್ಲ. ಆಯಾ ಏನು ಲೋಕಲ್ ಇದೆ, ಒಂದು ಅಲ್ಲಿನ ಜನರಿದ್ದಾರೆ, ಸಾಮಾನ್ಯ ಜನರಿದ್ದಾರೆ, ಅವರಿಂದ ಮಾತ್ರ ಈ ಇದನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳುತ್ತೆ, ಸಾಧ್ಯ ಅಂತ ಭಾವಿಸ್ತೇನೆ. ಸೊ ಇದು ನಮ್ಮ ಒಂದು ಧ್ಯೇಯ ವಾಕ್ಯ ಆಗ್ಬೇಕು ಅಂತ ಭಾವಿಸ್ತೇನೆ.
0: ಈ ನದಿಗೆ ಮಾತು ಬರೋದಾಗಿದ್ರೆ ಮನುಷ್ಯರಿಗೆ ಏನು ಸಂದೇಶವನ್ನ ರವಾನಿಸ್ತಾ ಇತ್ತು ಅಂತ ಅನ್ಸುತ್ತೆ ನಿಮ್ಗೆ?
1: ಬಹುಶಃ ಆ ರೋದನೆ ಬಹುಶಃ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ನದಿಯ ಒಂದು ರೋದನೆ ಇದೆಯಲ್ಲ, ನಾವು ಇವತ್ತು ಎಷ್ಟು ಕಲುಷಿತಗೊಳಿಸ್ತಾ ಇದೀವಿ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಆಶಾ ಭಾವನೆ, ಇವತ್ತು ಗಂಗಾ ನದಿಯನ್ನ ನಾವು ಸುರಕ್ಷಿತವಾಗಿ ವಾಪಸ್ ತರೋದಕ್ಕೆ ಬಹುಶಃ ಬಹುತೇಕ ಯಶಸ್ವಿ ಆಗಿದೀವಿ ಅಂತ ಅನ್ಕೊಂಡಿದೀವಿ. ಆ ರೀತಿ ನಮ್ಮೆಲ್ಲಾ ನದಿಗಳು ಕೂಡ ಅದೇ ರೀತಿ ಆಗ್ಬೇಕು, ಕಾವೇರಿಯನ್ನ ರಕ್ಷಿಸಬೇಕು. ಎಲ್ಲೋ ಒಂದ್ ಕಡೆ ಇವತ್ತು ಕಾವೇರಿ, ಇವತ್ತು ಮಳೆ ಬರಗಾಲ ಬರ್ತಾ ಇದೆ, ಜಲಾಶಯಗಳು ಬರಿದಾಗ್ತಾ ಇದಾವೆ. ಎಲ್ಲೋ ಒಂದ್ ಕಡೆ ನೀರನ್ನ ನಾವೀಗ ಪಟ್ಟಣಿಗರಾಗಿ, ನಗರವಾಸಿಗಳಾಗಿ, ಬೆಂಗಳೂರು ನಿವಾಸಿಗಳಾಗಿ, ನಮ್ಮ ಜೀವಜಾಲ ಕಾವೇರಿನ ಇದನ್ ಮಾಡ್ಬೇಕು ಅಂದ್ರೆ ಬಹುಶಃ ನೀರನ್ನ ಬಹಳ ಮಿತವಾಗಿ ಬಳಸ್ಬೇಕು.
0: ಮೊದಲನೇ ಮಾತು
1: ಮಿತವಾಗಿ ಬಳಸ್ಬೇಕು. ಎಲ್ಲೋ ಒಂದ್ ಕಡೆ ಈ ನಲ್ಲಿನ ನಾವು ಪೂರಾ ತಿರ್ಗಿಸ್ತೀವಲ್ಲ, ಬೇಸಿಕ್ ಇದು, ಅದನ್ನ ತಿರ್ಗಿಸೋದು ಕಮ್ಮಿ ಮಾಡಿ ನಿಧಾನವಾಗಿ ಬಿಡುವಂತದ್ ಮಾಡಿದ್ರೆ ಬಹುಶಃ ನಾವು ಸಾಕಷ್ಟು ಒಂದು ಸಣ್ಣ ಕೆಲಸ ಆದ್ರೂ ಕೂಡ ಅದು ದೊಡ್ಡ ಕೊಡುಗೆ ಆಗುತ್ತೆ.
0: ಖಂಡಿತ, ಅದಕ್ಕೆ ಅಂತಾನೆ ಬೇರೆ ತರಹದ ನಲ್ಲಿಗಳೇ ಬರುತ್ತೆ. ಹೇಗೆ ಅಂದ್ರೆ, ನೀರು ಜಾಸ್ತಿ ಬರುತ್ತಾ ಇದೆ ಅನ್ನುವಂತಹ ಭಾವನೆ ಬರುತ್ತೆ, ಆದ್ರೆ ಕಡಿಮೆ ಬರ್ತಾ ಇರುತ್ತೆ. ಅದನ್ನೆಲ್ಲ ಬಳಸ್ಕೊಂಡ್ರೆ ನಾವು ಎಷ್ಟೋ ನೀರನ್ನ ಉಳಿಸಬಹುದು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಎಷ್ಟೋ ಜನರಲ್ಲಿ ಏನ್ ಭಾವನೆ ಇದೆ ಅಂತ

0: ಅಂದ್ರೆ ನನಗೆ ನೀರ್ ಬಂದ್ರೆ ಸಾಕು, ನಮ್ ಮನೆಗಿದ್ರೆ ಸಾಕು ಅನ್ನುವಂಥದ್ದು, ಉಳಿದೋರ್ ಬಗ್ಗೆ ಯೋಚನೆ ಇರೋದಿಲ್ಲ. ಅದರಿಂದಾಗಿ ಎಷ್ಟೋ ಹಾನಿಗೊಳಗಾಗ್ತಾ ಇದ್ದೇವೆ ಅಲ್ವಾ?
1: ಎಲ್ಲೊಂದ್ ಕಡೆ ನಾವು ಈ ಪರಿಸರದ ಶಿಕ್ಷಣ ನನ್ನ ಇದ್ರಲ್ಲಿ ನೋಡಿದ್ರೆ ಬಹುಶಃ ನಾವು ಮಕ್ಕಳಿಂದ ನಾವು ಕಲಿಬೇಕು ಅನ್ಸುತ್ತೆ. ಇಲ್ಲಿವರೆಗೂ ಮಕ್ಳಿಗೆ ಕಲಿಸಿ ಅಂತ ಹೇಳ್ತಾ ಇದ್ವಿ, ಬಹುಶಃ ನಾವು ಮಕ್ಕಳಿಂದ ಕಲಿಬೇಕು. ಯಾಕಂದ್ರೆ ಅವುಗಳ ಚಿಕ್ಕದಲ್ಲಿ ಅವ ಈಗ ನಾವು ಸುತ್ತಮುತ್ತ ಪರಿಸರದ ಬಗ್ಗೆ ಸಾಕಷ್ಟು ಹೇಳ್ತೀವಿ, ಅದನ್ನ ನಾವು ಪಾಲಿಸೋದಿಲ್ಲ. ಆದ್ರೆ ನಮ್ಮ ಮಕ್ಕಳು ಕೂಡ ಅದನ್ನ
0: ಪಾಲಿಸ್ತಾರೆ,
1: ಬಹುಶಃ ನಾವೆಲ್ಲ ಅದನ್ನ ಗಮನಿಸ್ಬೇಕು. ಒಂದು ಒಂದ್ ಪ್ಲಾಸ್ಟಿಕ್ ಸಿಕ್ಕಿದ್ರೆ ಅವ್ರು ನಾವೆಲ್ಲ ಒಂದ್ ಕಡೆ ಹೊರಗಡೆ ಎಸಿತೀವಿ, ಆದ್ರೆ ಅದನ್ನ
0: ಒಂದು ಒಬ್ಸರ್ವೇಶನ್ ಚೆನ್ನಾಗಿದೆ. ಹೌದು, ಮಕ್ಕಳಿಂದ ನಾವು ಕಲಿಯುವಂತಹ ಸಮಯ ಬಂದಿದೆ. ನೋಡಿ, ಎಷ್ಟೋ ವರ್ಷಗಳ ಹಿಂದೆ ನಮ್ಮ ವೃಷಭಾವತಿ ನದಿ ಇಷ್ಟು ಒಂದು ಕಲುಷಿತಗೊಳ್ಳುತ್ತೆ ಅಂತ ನಾವು ಯಾರು ಭಾವಿಸಿರ್ಲಿಲ್ಲ. ಇಂದು ಕೈಗಾರಿಕಾ ತ್ಯಾಜ್ಯ ಇರಬಹುದು, ಮನೆಗಳ ಕೊಳಚೆ ನೀರಿರಬಹುದು, ಘನ ತ್ಯಾಜ್ಯ ಇರಬಹುದು, ಇದೆಲ್ಲದರಿಂದಾಗಿ ಅದು ಕಲುಷಿತಗೊಂಡಿದೆ. ಇದನ್ನ ವೃಷಭಾವತಿ ನದಿ ಅಂತ ಒಂದು ಸಮಯದಲ್ಲಿ ಕರೀತಾ ಇದ್ದಿದ್ದು, ಈಗ ಕೆಂಗೇರಿ ಮೋರಿ ಅನ್ನುವಂಥ ಹೆಸರನ್ನು ಕೊಡಲಾಗಿದೆ. ಎಷ್ಟು ನೋವಾಗುತ್ತೆ, ಬೇಸರವಾಗುತ್ತೆ ಆ ನದಿಗೂ ಕೂಡ ಅಲ್ವಾ? ಎಂಥ ವೈಭವವನ್ನು ನೋಡಿದಂತಹ ನದಿ ಅದು, ಇಂದು ಈ ಸ್ಥಿತಿಯಲ್ಲಿರೋದು ಬಹಳ ಬೇಸರ ತರುತ್ತೆ. ಇದನ್ನ ಈ ಹಳೆಯ ವೈಭವವನ್ನು ತರೋದಕ್ಕೆ, ಮರಳಿ ತರೋದಕ್ಕೆ ಸರ್ಕಾರ ಹಾಗೂ ನಾನಾ ಸಂಘಟನೆಗಳು ಬಹಳಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇವೆ. ಆದರೆ ಇದು ಸರ್ಕಾರದ ಒಂದೇ ಕಡೆಯಿಂದ ಆಗುವಂತಹ ಮಾತಲ್ಲ, ಇದಕ್ಕೆ ಜನರು ಕೂಡ ಕೈ ಜೋಡಿಸ್ಬೇಕು.
1: ಹೌದು, ಈಗ ನಾವು ರಾಜಕಾಲುವೆಗಳನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದೀವಿ, ಅದಕ್ಕೆ ಕಲುಷಿತ ಇದನ್ನ ನೀರನ್ನ ವೃಷಭಾವತಿ ನದಿಗೆ ಬಿಡ್ತಿದೀವಿ. ಎಲ್ಲೊಂದ್ ಕಡೆ ನಾನು ಬೆಂಗಳೂರು ಯೂನಿವರ್ಸಿಟಿಲೇ ಓದಿದ್ದು, ಆಗ 90s ಅಲ್ಲಿ ನಿಜವಾಗ್ಲೂ 80s ಅಂಡ್ 90s ಅಲ್ಲಿ ಇಷ್ಟು ಸ್ವಚ್ಛವಾಗಿ ಇತ್ತದು. ಅದು ಬರ್ತಾ ಬರ್ತಾ ಬರ್ತಾ ಅದು ಬಹಳ, ಬಹುಶಃ ನಾವು ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕೆಂಪೇಗೌಡ ಕಾಲದ ಬೆಂಗಳೂರು ಇಮ್ಯಾಜಿನ್ ಮಾಡ್ಕೊಂಡ್ರೆ ವೃಷಭಾವತಿ ನದಿ ಬಹುಶಃ ವಿಜೃಂಭಿಸ್ತಾ ಇತ್ತು
0: ಅಲ್ವಾ?
1: ಅಂದ್ರೆ ಕಳೆದ ಒಂದು, ಹೌದು,
0: ಅಂದ್ರೆ ನದಿಯೆಲ್ಲ ಯಾವ್ದೋ ಬೇರೆ ಊರ್ನಲ್ಲಿ ನೋಡ್ಬೇಕೇನೋ ಅನ್ನುವಂತ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ನಮ್ಮ ಪಕ್ಕದಲ್ಲೇ ಒಂದು ನದಿ ಹರಿತಾ ಇತ್ತು ಅಂದ್ರೆ ನಮ್ಮೋದಕ್ಕೆ ಇಷ್ಟು ಕಷ್ಟ ಆಗುತ್ತೆ ನೋಡಿ.
1: ಖಂಡಿತ, ಇಲ್ಲ ಒಂದ್ ಕಡೆ ಸರ್ಕಾರದ ಜೊತೆಗೆ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಭಾಗವಹಿಸ್ಬೇಕು. ಅದ್ರ ಬಗ್ಗೆ ಸಾಕಷ್ಟು ಪ್ರೋಗ್ರಾಮ್ಗಳು ನಡೀತಿದ್ದಾವೆ. ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಯೋಪಾರ್ಕ್ ಅಂತ ಒಂದಷ್ಟು ಜನ ಸೇರ್ಕೊಂಡು ಬಹಳ ಒಂದು ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಅದು ಇನ್ನೂ ಹೆಚ್ಚಾಗಬೇಕು, ಜನಗಳ ಇನ್ವಾಲ್ವ್ಮೆಂಟ್. ಯಾವಾಗ ಜನಗಳು ಇನ್ವಾಲ್ವ್ ಆಗ್ತಾರೋ ಆವಾಗ ಅದು ಯಾವುದೇ ಒಂದು ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದು ಬಹುಶಃ ನಾವು ತಿಳ್ಕೊಬೇಕನ್ಸುತ್ತೆ.
0: ಖಂಡಿತವಾಗ್ಲೂ ದೇವರಾಜ್ ಅವರೇ. ಸ್ನೇಹಿತರೆ, ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿವಸ, ಇದರ ಅಂಗವಾಗಿ ಮಾತನಾಡೋದಕ್ಕೆ, ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಉಪ ಸಂರಕ್ಷಣಾಧಿಕಾರಿ ದೇವರಾಜ್ ಅವರು, ತುಮಕೂರು ಜಿಲ್ಲೆ. ಇವರು ಹೇಗೆ ನಾವು ಕೂಡ ಒಂದು ಹೆಜ್ಜೆ ಇಟ್ಟರೆ, ಸಣ್ಣ ಹೆಜ್ಜೆಯನ್ನು ಇಟ್ಟರೆ ದೊಡ್ಡ ಬದಲಾವಣೆಗಳನ್ನು ತರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಮಾತು ಮುಂದುವರಿಯುತ್ತೆ, ಜೊತೆಗೆ ಹಾಡುಗಳು ಕೂಡ ಕೇಳ್ತಾ ಇರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ಈ ಹಾಡನ್ನು ಕೇಳಿದ್ರಲ್ಲ, ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ಈ ಹಾಡಿನಲ್ಲಿ ಎಷ್ಟು ಸೊಗಸಾಗಿ ಬಣ್ಣಿಸ್ತಾರೆ ಅಂತಂದರೆ, ಪರಿಸರವನ್ನು ನಾವು ಹೇಗೆ ಇದೆಯೋ ಹಾಗೆ ಬಿಟ್ಟರೆ ಇಷ್ಟು ಸೊಗಸಾಗಿ ಇರುತ್ತೆ ಪರಿಸರ ಅನ್ನೋದು ಒಂದು ಭಾವಾರ್ಥವನ್ನು ಈ ಹಾಡು ನೀಡುತ್ತೆ. ಇಂದು ವಿಶ್ವ ಪರಿಸರ ದಿವಸ, ಇದರ ಬಗ್ಗೆ ಮಾತನಾಡೋದಕ್ಕೆ, ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದೇವರಾಜ್ ಅವರು, ಉಪಾರಣ್ಯ ಸಂರಕ್ಷಣಾಧಿಕಾರಿ ತುಮಕೂರು. ದೇವರಾಜ್ ಅವರೇ, ಈ ಒಂದು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಷ್ಟೋ ಮರಗಳು, ಎಷ್ಟೋ ಜಾತಿಯ ಮರಗಳು ಕಡಿಮೆ ಆಗ್ತಾ ಇದೆ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನಶಿಸಿ ಹೋಗ್ತಾ ಇರುವಂತಹ ಎಷ್ಟೋ ಮರಗಳಿವೆ. ಯಾವುದು ಈ ಮರಗಳು, ಜೊತೆಗೆ ಇದಕ್ಕಾಗಿ ನಾವು ಏನ್ ಮಾಡಬಹುದು ಅನ್ನೋದನ್ನ ಹಂಚಿಕೊಳ್ತೀರಾ?
1: ಖಂಡಿತ. ಆಕ್ಚುಲ್ ಆಗಿ ಇತ್ತೀಚೆಗೆ ನನ್ನ ಆತಂಕ ಏನಂದ್ರೆ, ಬಹುಶಃ ಆಲದ ಮರ, ಆಲದ ಮರ ಇವತ್ತು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಬಹುಶಃ ಸಾಲ ಮರ ತಿಮ್ಮಕ್ಕ ಆಲದ ಕೊನೆಯನ್ನ ನೆಟ್ಟು ಆಲದ ಮರ ಬೆಳೆಸಿ ಈ ಮಟ್ಟಕ್ಕೆ ಬಂದಿದ್ದು. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಆಲ ಸಾಕಷ್ಟು ಜಾಗವನ್ನ ಬಯಸುತ್ತೆ
0: ಜಮೀನಲ್ಲಿ,
1: ಹೌದು, ಬೇರುಗಳು ಮತ್ತೆ ಆ ಕ್ರೌನ್ ಏನಿದೆ ಅದು ಕೂಡ ಸಾಕಷ್ಟು ಜಾಗವನ್ನ ಕೇಳುತ್ತೆ. ನಾವು ಎಷ್ಟುಗಳು ಸ್ವಾರ್ಥಿಗಳಾಗ್ತಿದೀವಿ ಅಂದ್ರೆ, ನಮಗೆ ಭೂಮಿ ಬೇಕು. ಇವತ್ತು ಅಡಿ ಲೆಕ್ಕದಲ್ಲಿ, ಇಂಚು ಲೆಕ್ಕದಲ್ಲಿ ಭೂಮಿಯನ್ನು ಅಳಿತಾ ಇದೀವಿ. ಹಾಗಾಗಿ ಈ ಆಲದ ಮರ ನಮಗೆ ಬೇಕಾಗಿಲ್ಲ. ಬಹುಶಃ ಇವತ್ತು ಆಲದ ಮರಗಳನ್ನ ನೋಡಿದ್ರೆ, ರೈತರು ಜಮೀನಲ್ಲಿ ಮುಂಚೆ ಬೆಳೆಸ್ತಾ ಇದ್ರು ಆಲದ ಮರಗಳನ್ನ, ಆಲದ ಕೊನೆ ನೆಟ್ಟು ಬೆಳೆಸ್ತಾ ಇದ್ರು. ಆದ್ರೆ ಇವತ್ತು ಏನಾಗಿದೆ, ಆಲದ ಮರ ಯಾರಿಗೂ ಬೇಕಾಗದೇ ಇರೋ ಪರಿಸ್ಥಿತಿಗೆ ಬಂದಿದೆ. ನಮ್ಗೆ ನೇರವಾಗಿ ಉದ್ದವಾಗಿ ಬೆಳೆಯುವಂತ ಮರ ಬೇಕಷ್ಟೇ.
0: ಅಂದ್ರೆ ಆಲಕ್ಕೆ ಜಾಗ ಕೊಟ್ರೆ ನಮಗ್ ಜಾಗ ಇರೋದಿಲ್ಲ ಅನ್ನುವಂತಹ ಆತಂಕ.
1: ಹೌದು ಹೌದು ಹೌದು ಹೌದು, ಎಲ್ಲೋ ಒಂದ್ ಕಡೆ ನಮ್ಮ ಸ್ವಾರ್ಥ. ಹಾಗಾಗಿ ಈ ನಾವು ಈ ಆಕ್ಚುಲ್ ಹಿಂದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆ, ತುಮಕೂರು ಜಿಲ್ಲೆ ಏನಿತ್ತು, ಆಲದ ಒಂದು ಪರಂಪರೆನೇ ಇತ್ತಲ್ಲಿ. ಸಾಕಷ್ಟು ಆಲದ ಮರಗಳನ್ನ ಬೆಳೆಸ್ತಿದ್ರು, ಮದುವೆ ಸಮಯದಲ್ಲಿ ಆಲವನ್ನ ನಡೆಸ್ತಾ ಇದ್ರು ಕೂಡ ಹಿಂದಿನ ಪರಂಪರೆಯಲ್ಲಿ. ಇವತ್ತು ಅದು ಹೊರಟೋಗಿದೆ. ಇವತ್ತು ಭೂಮಿನಲ್ಲಿ ಡಿವೈಡ್ ಆಗ್ತಾ ಕಮ್ಮಿ ಭೂಮಿ ಬಂದಾಗ ಮಾನವ ಏನ್ ಮಾಡ್ತಿದ್ದಾನೆ, ಮನುಷ್ಯ ಏನ್ ಮಾಡ್ತೀನಿ, ಆ ಮರಗಳನ್ನ ಕತ್ತರಿಸಿದ್ದಾನೆ. ಇದರಿಂದಾಗಿ ಊರಿನಲ್ಲಿ ನೋಡಿ, ಕಾಗೆ ಪ್ರಮಾಣಗಳು ಕಡಿಮೆ ಆಗ್ತಾ ಇದೆ. ಇವತ್ತು ನಾವು ಯಾರು ಒಂದಾಗ ಮೃತ ಹೊಂದಾಗ ಅವತ್ತು ಕಾಗೆಗೋಸ್ಕರ ಕಾಯುವಂತ ಪರಿಸ್ಥಿತಿ ಉದ್ಭವ ಆಗಿದೆ, ಬರುತ್ತೋ ಇಲ್ವೋ ಅಂತ ಆತಂಕ ಪರಿಸ್ಥಿತಿ ಉದ್ಭವ ಆಗಿದೆ. ಇಲ್ಲ ಒಂದ್ ಕಡೆ ಹಾಲ ಹುರುಳಿ ಈ ಪಕ್ಷಿಗಳ ಒಂದು ತಂಗುದಾಣವಾದದ್ದು ಮತ್ತೆ ಪಕ್ಷಿಗಳಿಗೆ ಆಹಾರ ಬೆಳೆಸಿದ್ರು, ಬಹುಶಃ ಇದ್ರ ಕಡೆ ನಾವು ಗಮನ ಹರಿಸ್ಬೇಕಾಗಿದೆ. ಸೊ ಇದು ಹಾಲದ ಬಗ್ಗೆ ಒಂದು ಮಾತು. ಅದೇ ರೀತಿ ಇನ್ನೊಂದು ಆತಂಕ ಏನಂದ್ರೆ, ಹುಣಸೆ ಮರ. ಬಹುಶಃ ಇದು ಆಶ್ಚರ್ಯ ಅನ್ಸುತ್ತೆ, ತುಂಬಾ ಆಶ್ಚರ್ಯ ಅನ್ಸುತ್ತೆ. ಇತ್ತೀಚೆಗೆ ನಮ್ಮ ಎಸ್ಪೆಷಲಿ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಮಧುಗಿರಿ, ಸಿರಾ, ಪಾವಗಡ ಇವು ಹುಣಸೆಗಳ ನಾಡಾಗಿತ್ತು. ಹುಣಸೆ ಜೀವ ಜಾಲ ಆಗಿತ್ತು ರೈತನ ಜಮೀನಲ್ಲಿ. ಆದ್ರೆ ಇವತ್ತೇನಾಗ್ತಾ ಇದೆ, ಹುಣಸೆ ಮರನ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಮೇಜರ್ ಪ್ರಾಬ್ಲಮ್ ಏನಂದ್ರೆ ಹಾರ್ವೆಸ್ಟಿಂಗ್. ಇವತ್ತು ಕೂಲಿಗೆ ಜನಗಳು ದೊರೀತಾ ಇಲ್ಲ, ದೊರೆತರು ಕೂಡ ಹಾರ್ವೆಸ್ಟ್ ಮಾಡಿದ ಖರ್ಚು ಹುಣಸೆಗಿಂತ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬೇರೆ ಬೇರೆ ಸಮಸ್ಯೆಗಳು, ಲೋಕಲ್ ಆದ ಸಮಸ್ಯೆಗಳಿದೆ. ಅದರಿಂದಾಗಿ ಹುಣಸೆ ಮರನು ಕೂಡ ಎಲ್ಲೋ ಒಂದ್ ಕಡೆ ನಾವು ಕಳ್ಕೊಳ್ತೀವಿ ಅನ್ನೋಂತ ಭಯ ಇದಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ಜಾಗ್ರತೆ ವಹಿಸ್ಬೇಕು. ಸಾಕಷ್ಟು ಒಂದು ಆಲದ ಮರಗಳನ್ನ, ಆಲದ ಕೊನೆಗಳನ್ನ, ಆಲದ ಗಿಡಗಳನ್ನ ಸಾಕಷ್ಟು ಎಲ್ಲೆಲ್ಲಿ ಜಾಗ ಇದೆಯೋ ಬಹುಶಃ ಅದನ್ನ ನೆಟ್ರೆ ಬಹುಶಃ ಒಳ್ಳೇದಾಗುತ್ತೆ. ಈ ನಮ್ಮ ಆಲದ ಸ್ಪೀಸೀಸ್ ಎಲ್ಲ ಒಂದ್ ಕಡೆ ಅವು ಡೇಂಜರಸ್ ಇದಕ್ಕೆ ಜೋನ್ಗೆ ಬರಬಾರ್ದು, ನಮ್ಮ ಪ್ರಾಣಿ ಹುಲಿ ಅಥವಾ ಇದ್ರ ತರ ಬರಬಾರ್ದೇನೋ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ.
0: ಬಹುಶಃ ಇದಕ್ಕೆ ಏನು ಕಾರಣ ಇರಬಹುದು ಅಂತಂದ್ರೆ, ಹೆಚ್ಚಿನ ಮಾಹಿತಿಯ ಕೊರತೆಯ ಕಾರಣ ಇರಬಹುದಾ? ಯಾಕೆಂದ್ರೆ ಆಲದ ಮರದ ಒಂದು ಅದನ್ನ ನೆಟ್ಟಾಗ ಇರುವಂತಹ ಬೆನಿಫಿಟ್ ಏನು ಅನ್ನೋದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ತಿಳಿದಿಲ್ಲ.
1: ಖಂಡಿತ.
0: ಅದ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳೋದಾದ್ರೆ, ಬಹುಶಃ
1: ಏನಂದ್ರೆ ಇವೆಲ್ಲ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್. ಈಗ ಆಲದ ಮರ ತರ ಇವಾಗ ನಾವ್ ಯಾವ್ದೋ ಒಂದು ತೇಗದ ಮರ ನೆಡ್ತೀವಿ ಅಥವಾ ಬೇರೆ ಯಾವ್ದೋ ಒಂದು ಕಮರ್ಷಿಯಲ್ ಕ್ರಾಪ್ ನೆಡ್ತೀವಿ, ಅದ್ರಲ್ಲಿ ನೇರವಾಗಿ ನೋಡ್ತೀವಿ ನಾವು ಪ್ರತಿಫಲವನ್ನ. ಆದ್ರೆ ಆಲದ ಮರದಲ್ಲಿ ನೇರವಾಗಿ ಪ್ರತಿಫಲ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದು ಇಂಟ್ಯಾಂಜಿಬಲ್ ಆಗಿ ಬರುವಂತ ಬೆನಿಫಿಟ್, ಆಮೇಲೆ ಅದು ಕಮ್ಯುನಿಟಿಗೆ ಬರುವಂತ ಬೆನಿಫಿಟ್. ಇಲ್ಲ ಒಂದ್ ಕಡೆ ಕಮ್ಯುನಿಟಿಗೆ ನಾವು ಜಾಗೃತೆಗೊಳ್ಬೇಕು. ಇಂಡಿವಿಜುವಾಲಿಟಿಗಿಂತ ಬಹುಶಃ ಇಲ್ಲೋ ಒಂದ್ ಕಡೆ ಇತ್ತೀಚೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ವೃಕ್ಷೋದ್ಯಾನಗಳನ್ನ ಬೆಳೆಸ್ಬೇಕು, ಅದನ್ನ ಮಾಡ್ಬೇಕು ಅಂತ ಕೂಡ ತೀರ ನಮ್ಮ ಹೊಸ ಯೋಜನೆಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನೋ ಒಂದ್ ಕಡೆ ಅದನ್ನ ನಾವು ಆ ನಿಟ್ಟಿನಲ್ಲಿ ನಮ್ಮ ಸಮಾಜ, ನಮ್ಮ ಜನಗಳು ಅದ್ರ ಬಗ್ಗೆ ಒಂದು ಆಲದ ಕೊನೆಯನ್ನ ನೆಡೋದಕ್ಕೆ ಮತ್ತೆ ಆಲದ ಮರ ನೆಡೋದಕ್ಕೆ, ಆಲದ ಮರ ಸಂರಕ್ಷಣೆ ಮಾಡೋದಕ್ಕೆ ಮತ್ತು ಮುಖ್ಯವಾಗಿ ಇರೋ ಆಲದ ಮರಗಳನ್ನ ಉಳಿಸೋದಕ್ಕೆ ನಾವು ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಬೇಕು ಅಂತ ಭಾವಿಸ್ತೇನೆ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಲದ ಮರ ಕಮ್ಯುನಿಟಿ ಬೆನಿಫಿಟ್ ಇದೆ, ಇಂಟ್ಯಾಂಜಿಬಲ್ ಅಂದ್ರೆ ಅದನ್ನ ಮೆಷರ್ ಮಾಡೋಕೆ ಆಗದೆ ಇರುವಷ್ಟು ಅದರಿಂದ ಬೆನಿಫಿಟ್ಸ್ ಇದೆ. ಅದು ಕಮ್ಯುನಿಟಿಗಾಗಿ ಇದೆ, ಒಂದು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಇಡೀ ಒಂದು ಕಮ್ಯುನಿಟಿಗೆ ಸಹಾಯವಾಗುವಂತಹ ಒಂದು ಮರ ಅಂತ ಹೇಳಿದ್ರಿ. ಎಷ್ಟು ಉತ್ತಮವಾದ ಆಲೋಚನೆ ಇತ್ತು ಆಗಿನವರಿಗೆ ಅಲ್ವಾ. ಎಲ್ಲರಿಗೂ ಇದರಿಂದ ಒಂದು ಸಹಾಯಕವಾಗಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇತ್ತು ಆವಾಗ.
1: ಹೌದು, ಅಶ್ವತ್ ಕಟ್ಟೆಗಳು ನಮ್ಮ ಅರಳಿ ಮರ ಮತ್ತೆ ಬೇವಿನ ಮರ ಸುತ್ತ ಸುತ್ತಿದ್ರೆ ಆಕ್ಸಿಜನ್ ಜಾಸ್ತಿ ಬರುತ್ತೆ. ನಿಜವಾಗ್ಲು ಅದು ಎಂತಹ ಸಿದ್ಧಾಂತ ಅಂದ್ರೆ ಬಹುಶಃ ನಾವು ಅದನ್ನ ಮರಿತಾ ಇದೀವಿ ಕೆಲವೊಂದ್ ಕಡೆ. ಸೊ ಆ ಪರಂಪರೆನ ನಾವು ಉಳಿಸ್ಕೋಬೇಕು, ನಮ್ಮ ಹಿರಿಯರು ಮಾಡಿದ್ದ ಇದನ್ನ ಉಳಿಸ್ಕೋಬೇಕು ಅನ್ನೋದು ಒಂದ ಆಶೆ. ಎಲ್ಲೋ ಒಂದ್ ಕಡೆ ಬಹುಶಃ ನಾವು ಆಶಾಭಾವನೆಯಲ್ಲಿ ಇರೋಣ, ಒಳ್ಳೇದಾಗುತ್ತೆ ಅನ್ನೋದನ್ನ ಅಂತ ಒಂದು ಆಶಾಭಾವನೆ ಖಂಡಿತ ಇಟ್ಕೋಬೇಕು.
0: ಹೌದು ಹೌದು, ಹೋಪ್ ಇಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ.
1: ಖಂಡಿತ ಖಂಡಿತ.
0: ಸ್ನೇಹಿತರೆ, ವಿಶ್ವ ಪರಿಸರ ದಿವಸದಂದು ನಮ್ಮ ಜೊತೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೇವರಾಜ್ ಅವರಿದ್ದಾರೆ, ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೇಗೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ಆಲದ ಮರ, ಹುಣಸೆ ಮರ ಹೇಗೆ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಆಗುವಂತಹ ಒಂದು ಆತಂಕದಲ್ಲಿ ನಾವಿದ್ದೇವೆ, ಇದರ ಬಗ್ಗೆ ಹೆಚ್ಚಿನ ಅರಿವು ಜನರಲ್ಲಿ ಮೂಡಬೇಕಾಗಿದೆ ಅನ್ನುವಂತಹ ಆಶಾಭಾವನೆಯನ್ನು ನಾವೆಲ್ಲರೂ ಹೊತ್ತು ಸಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ಬ್ರೇಕ್ನ ನಂತರ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ನಡೀತಾ ಇದೆ, 9:30 ನಿಮಿಷಗಳಾಗಿವೆ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ ದೇಶ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ದಾರೆ ದೇವರಾಜ್ ಅವರು, ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ತುಮಕೂರು. ದೇವರಾಜ್ ಅವರೇ, ಟಿವಿಯಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ತುಂಬಾ ನೋಡ್ತಾ ಇರ್ತೀವಿ, ಕೇಳಿರ್ತೀವಿ, ಇದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ಸ್ ನಡೀತಾ ಇರುತ್ತೆ, ಎಲ್ಲ ನೋಡಿರ್ತೀವಿ. ಆದರೆ ನಿಜ ಜೀವನದಲ್ಲಿ ಇದರ ಪರಿಣಾಮ ನಮಗೆ ಅಷ್ಟು ಗೊತ್ತಾಗ್ತಾ ಇರೋದಿಲ್ಲ. ಈ ಕ್ಲೈಮೇಟ್ ಚೇಂಜು ದಿನ ದಿನ ನಮ್ಮ ಜೀವನದಲ್ಲೂ ಏರಿಳಿತ ನಡೀತಾನೆ ಇದೆ, ನಮ್ಗೆ ಇದರ ಅರಿವಿಲ್ಲ. ಹೇಗೆ ಇದ್ರ
1: ಈಗ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, ಈಗ ರೈನ್ ಪ್ಯಾಟರ್ನ್ ಇದೆಯಲ್ಲ, ರೈನ್ಫಾಲ್ ಪ್ಯಾಟರ್ನ್, ಆ ರೈನ್ಫಾಲ್ ಪ್ಯಾಟರ್ನ್ ಒಟ್ಟಾರೆಯಾಗಿ ನಮ್ಮಲ್ಲಿ ಏನೋ ಒಂದು ನಿಗದಿತವಾಗಿ ಒಂದು 700-900 millimeter ಅಥವಾ 1500-2000 millimeter ಬೇರೆ ಬೇರೆ ಪ್ರದೇಶದಲ್ಲಿ ಆಗುತ್ತೆ ಅಂತ ಹೇಳ್ತೀವಿ. ಬಹುಶಃ ನೀವು ಒಟ್ಟಾರೆಯಾಗಿ ವರ್ಷದ ಪೂರ ಲೆಕ್ಕ ಹಾಕಿದ್ರೆ ಒಟ್ಟಾರೆ ಪ್ರಮಾಣ ಅಷ್ಟೇ ಬೀಳುತ್ತೆ, ಆದ್ರೆ ಇಟ್ ಹ್ಯಾಸ್ ಬಿಕಮ್ ಇರೆಗ್ಯುಲರ್ ಪ್ಯಾಟರ್ನ್.
0: ಹೌದು,
1: ಬಹುಶಃ ನೀವು ನಮಗೆ ಬೇಕಾದಾಗ ಮಳೆ ಬರಲ್ಲ, ಬೇಡದೇ ಇದ್ದ ಸಮಯದಲ್ಲಿ ರೈತನಿಗೆ ಬೇಡದೇ ಇದ್ದ ಸಮಯದಲ್ಲಿ ಸಿಕ್ಕಾಪಟ್ಟೆ ಸುರಿಯುತ್ತೆ. ಒಂದು ಅಭಾವ, ಇನ್ನೊಂದು ಅತಿವೃಷ್ಟಿ, ಎರಡು ಕೂಡ ಸೃಷ್ಟಿ ಆಗುತ್ತೆ. ಒಂದು ಸಣ್ಣ ಉದಾಹರಣೆ, ಇತ್ತೀಚಿನ ಉದಾಹರಣೆ ಹೇಳ್ಬೇಕು ಅಂದ್ರೆ, ಬಹುಶಃ ನಾವೆಲ್ಲ ಅಬ್ಸರ್ವ್ ಮಾಡಿದ್ರೆ ಯೂಶುವಲ್ ಆಗಿ ಆಷಾಢದಲ್ಲಿ ಗಾಳಿ ಜೋರಾಗಿ ಬೀಸ್ಬೇಕು, ಈಗ ಆಷಾಢ ನಡೀತಿದೆ. ಆದ್ರೆ ಕಳೆದ ಜೂನ್ ತಿಂಗಳಲ್ಲಿ ಅಂದ್ರೆ ಜ್ಯೇಷ್ಠ ಮಾಸದಲ್ಲಿ ಗಾಳಿ ಜಾಸ್ತಿ ಇತ್ತು, ಈಗ ಆಷಾಢದಲ್ಲಿ ಗಾಳಿ ಕಡಿಮೆ.
0: ಗಾಳಿ ಕಡಿಮೆ, ಹೌದು,
1: ಗಾಳಿ ಅಷ್ಟೊಂದು ಗಾಳಿ ಆಷಾಢ ಮಾಸದ ಗಾಳಿ ನಮಗೆ ಕಾಣ್ತಾ ಇಲ್ಲ,
0: ಅನುಭವಿಸ್ತಾ ಇಲ್ಲ ನಾವು.
1: ಹೌದು, ಆ ಒಂದು ಎಲ್ಲೋ ಒಂದ್ ಕಡೆ ಕ್ಲೈಮೇಟ್ ಚೇಂಜ್ ಅಂದ್ರೆ, ಬಹುಶಃ ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ರೈತ ಇವತ್ತು ಇಲ್ಲಿವರೆಗೂ ಕೂಡ ಬೆಳೆ ಬಿತ್ತಕ್ ಆಗಿಲ್ಲ, ಬರ ಪರಿಸ್ಥಿತಿ. ಬೆಳೆ ಇವನ್ ನಮ್ಮಲ್ಲಿ ಬಹುಶಃ ಸ್ಟೇಟ್ ಕ್ರಾಪಿಂಗ್ ಪರ್ಸೆಂಟೇಜ್ ತಗೊಂಡ್ರೆ ಬಹುಶಃ 20% ಕೂಡ ನಾವು ಬೀಜನ ಬಿತ್ತೋಕಾಗಿಲ್ಲ. ಅದೇ ರೀತಿ ಅವಕ್ಕೂ ಸರಿಯಾಗಿ ಕೂಡ ಬಂದಿಲ್ಲ. ಸೊ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಸೊ ನೇರವಾಗಿ ನಾವು ಪರಿಣಾಮನ ಅನುಭವಿಸ್ತಾ ಇದ್ದೀವಿ. ಇನ್ನೊಂದೇನಂದ್ರೆ, ನೀವು ಈ ಡೆವಲಪ್ಮೆಂಟು ಮತ್ತೆ ಪ್ರಕೃತಿ ಇವನ್ನೆಲ್ಲ ತಗೊಂಡಾಗ

0: ಡೆವಲಪ್ಮೆಂಟ್ ಅಂತೂ ಖಂಡಿತ ಬೇಕೇ ಬೇಕು. ಇವತ್ತು ಡೆವಲಪ್ಮೆಂಟ್ ಇಲ್ಲದೆ ಮನುಷ್ಯನ ಜೀವನ ಸರಿ ಹೋಗೋದಕ್ಕೆ ಡೆವಲಪ್ಮೆಂಟ್ ಒಂದು ಬೇಕೇ ಬೇಕಾಗುತ್ತೆ. ಈ ಡೆವಲಪ್ಮೆಂಟ್ ಮತ್ತೆ ಕನ್ಸರ್ವೇಷನ್ ನ ಒಟ್ಟಿಗೆ ತಗೊಂಡು ಹೋಗೋದೇ ಒಂದು ದೊಡ್ಡ ಸವಾಲು. ಸೊ ಅಂದ್ರೆ ಈಗ ಬಹುಶಃ ಒಂದು ಅಬ್ಸರ್ವ್ ಮಾಡಬಹುದು, ನಮ್ಮ ಬಯಲುಸೀಮೆನಲ್ಲಿ ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಮರ ಪರಿಮಾಣ ಏನಾಗ್ತಾ ಇದೆ ಜಾಸ್ತಿ ಇದೆ, ಆದ್ರೆ ಮಲೆನಾಡು ಬರಿದಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ JCB ಇಟಾಚಿಗಳಂತ ಒಂದು ಈ ರಕ್ಕಸ ಯಂತ್ರಗಳು ಅಂತ ಕರಿತೀನಿ ನಾನು ಅವನ್ನ, ಈ ರಕ್ಕಸ ಯಂತ್ರಗಳು ಭೂಮಿ ಒಡಲನ್ನ ಕತ್ತರಿಸ್ತಾ ಇದಾವೆ, ಪ್ರಕೃತಿ ನಾಶ ಮಾಡ್ತಿದ್ದಾವೆ. ಎಲ್ಲೋ ಒಂದ್ ಕಡೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಮತ್ತು ಡೆವಲಪ್ಮೆಂಟ್ ನ ನಮ್ ಜೊತೆನೆ ಕರ್ಕೊಂಡು ಹೋಗೋದು, ಅಂದ್ರೆ ಪರಿಸರ ಮತ್ತೆ ಇದನ್ನ ಎರಡೂ ಕೂಡ ಒಂದು ಸಹಬಾಳ್ವೆ ಅಂತ ಕರಿತೀವಿ. ವನ್ಯ ಪ್ರಾಣಿ ಇವತ್ತು ಆನೆ ಇರೋ ಜಾಗದಲ್ಲಿ, ಹುಲಿ ಇರೋ ಜಾಗದಲ್ಲಿ ಯಾವ ರೀತಿ ನಮ್ಮ ಹಿಂದಿನ ಇವರು ಇದ್ ಮಾಡ್ತಿದ್ವೋ, ಎಲ್ಲ ಒಂದ್ ಕಡೆ ಡೆವಲಪ್ಮೆಂಟ್ ಮತ್ತೆ ಕನ್ಸರ್ವೇಷನ್ ಎರಡನ್ನು ಒಟ್ಟಿಗೆ ತೋದ್ಕೊಂಡು ಹೋಗೋದು ಬಹುಶಃ ನಮ್ಮ ಹಿಂದಿನ ಆದ್ಯತೆ ಅನ್ಸುತ್ತೆ. ನಾವು ಡೆವಲಪ್ಮೆಂಟ್ ಬೇಡ ಅಂತ ಹೇಳೋದಕ್ಕಾಗದೇ ಇಲ್ಲ. ಸೊ ಹಾಗಾಗಿ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಭಾವಿಸುತ್ತೆ.
1: ಖಂಡಿತ ಖಂಡಿತ, ಇದು ಬ್ಯಾಲೆನ್ಸ್ ಮಾಡಿದ್ರಷ್ಟೇ ನಮಗೆ ಉಳಿವು.
0: ಹೌದು ಹೌದು,
1: ಪ್ರಕೃತಿಯನ್ನ ನಾವು ಉಳಿಸೋದು ಬೇಡ, ನಮ್ಮನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಯಾಕೆಂದ್ರೆ ನಾವಿಲ್ದೇನು ಪ್ರಕೃತಿ ಅಂತೂ ಉಳಿಯುತ್ತೆ, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಒಬ್ಬ ಮನುಷ್ಯರು ಭೂಮಿ ಮೇಲೆ ಇಲ್ಲದೆ ಹೋದ್ರೂ ಪ್ರಕೃತಿ ಚೆನ್ನಾಗಿ ಬೆಳೆಯುತ್ತೆ, ಆದ್ರೆ ಒಂದು ಜೇನುನೊಣ ಇಲ್ಲದೆ ಹೋದ್ರೆ ಕಷ್ಟ ಅಂತ ಹೇಳ್ತಾರೆ.
0: ಹೌದು ಹೌದು ಹೌದು, ಖಂಡಿತ. ಈಗ ನಾವು ಯಾವ್ದೋ ಒಂದು ಏರಿಯಾಗೆ ನಮ್ಮಲ್ಲಿ ಹೇಳ್ತೀವಿ ನೋ ಮ್ಯಾನ್ ಏರಿಯಾ ಅಂತ, ನಾವು ಮನುಷ್ಯರು ಹೋಗದೇ ಇದ್ರೆ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಎಲ್ಲಾ ರೀತಿಯಿಂದನು ಚೆನ್ನಾಗಿ ಬೆಳೆಯುತ್ತೆ. ನಾವು ನಮ್ಮ ಸ್ವಾರ್ಥದ ಹೆಸರಲ್ಲಿ ಏನೇನೋ ಹೇಳ್ಕೊಂಡು ಅಲ್ಲೇನೋ ಮಾಡೋದಕ್ಕೆ ಹೋಗ್ತೀವಿ, ನಾವು ಪ್ರಕೃತಿ ವಿರುದ್ಧವಾಗಿ ಹೋಗ್ತೀವಿ, ಕೆಲಸ ಮಾಡ್ತೀವಿ. ಬಹುಶಃ ನಮ್ಮ ಇದನ್ನ ನಮ್ಮ ಆಳ್ನ ನಾವೇ ತೊಡ್ಕೋತೀವಿ ಅಂತ ಅನ್ಸುತ್ತೆ. ಖಂಡಿತ,
1: ಅದೇ ಹೇಳ್ತಾರಲ್ಲ ಮನುಷ್ಯ ನಡೆಯೋ ಹಾದಿಯಲ್ಲಿ ಗರಿಕೆನೂ ಬೆಳೆಯಲ್ಲ ಅಂತ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿಶ್ವ ಪರಿಸರ ದಿನದಂದು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದೇವರಾಜು ಅವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತುಮಕೂರು, ಇವರಿದ್ದಾರೆ. ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಹೇಗೆ ನಾವು ಕೂಡ ಒಂದು ಸಣ್ಣ ಹೆಜ್ಜೆ ಇಟ್ಟರೆ ದೊಡ್ಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ಮಾತು ಮುಂದುವರಿಯುತ್ತೆ, ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿಶ್ವ ಪರಿಸರ ಸಂರಕ್ಷಣಾ ದಿವಸ ಇಂದು. ನಮ್ಮ ಜೊತೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೇವರಾಜ್ ಅವರಿದ್ದಾರೆ. ದೇವರಾಜ್ ಅವರೇ, ಎಲ್ಲರಿಗೂ ಈಗ ಹಲೋ ಹಾ, ದೇವರಾಜ್ ಅವರೇ ಕೇಳಿಸ್ತಾ ಇದೆಯಾ?
1: ಹಾ,
0: ಎಲ್ಲರಿಗೂ ಈಗ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು ಅಂತಂದ್ರೆ ನಮ್ಮ ಕಸದ ನಿರ್ವಹಣೆ. ಹೇಗೆ ಇದಕ್ಕೆ ಏನು ಸೊಲ್ಯೂಷನ್, ಏನ್ ಮಾಡೋದು ಇದಕ್ಕೆ ಅನ್ನೋದು?
1: ಮೊದಲನೇದಾಗಿ ಸೊಲ್ಯೂಷನ್ ಅಂದ್ರೆ ಮೊದಲು ನಾವು ಕಸನ ಕಡಿಮೆ ಮಾಡ್ಕೋಬೇಕು. ಈಗ ನಾವು ಈ ಕೊಳ್ಳು ಬಾಕು ಸಂಸ್ಕೃತಿ ಇದೆಯಲ್ಲ, ನಾವು ಒಂದ್ ಕಡೆ ಹೋಗಿ ಅನಗತ್ಯವಾದನ್ನೆಲ್ಲ ತಗೊಂಡ್ಬರ್ತೀವಿ. ದುಡ್ಡು ದಂಡ ಮತ್ತೆ ಪರಿಸರಕ್ಕೂ ಹಾನಿಕರ, ನಮಗೂ ಹಾನಿಕರ. ಸೊ ಮೊದಲು ನಮ್ಮ ಮನೆಗೆ ಅನಗತ್ಯವಾದದನ್ನ ಮನೆಗೆ ತರೋದನ್ನ ಕಡಿಮೆ ಮಾಡ್ಕೋಬೇಕು. ಒಂದ್ ತರೋದಕ್ಕಿಂತ ಮುಂಚೆ ಒಂದ್ ನಾಲ್ಕಾರು ಸರಿ ಯೋಚನೆ ಮಾಡ್ಬೇಕು, ಇದು ಅಗತ್ಯ ಇದೆಯಾ ಇಲ್ವಾ. ಬಹುಶಃ ನಾವು ಆತರ ಯೋಚನೆ ಮಾಡಿದ್ರೆ ದುಡ್ಡು ಉಳಿಯುತ್ತೆ, ಕಸನೂ ಆಗಲ್ಲ. ಆಮೇಲೆ ಈ ಪ್ಯಾಕೇಜಿಂಗ್, ನಮ್ ದೊಡ್ಡ ಸಮಸ್ಯೆ ಏನಂದ್ರೆ ಪ್ಯಾಕೇಜಿಂಗ್. ಆ ಪ್ಯಾಕೇಜ್ ಬಂದಿದ್ದ ತಕ್ಷಣ ನಮ್ಗೆಲ್ಲೋ ಅಮೆಝಾನ್ ಇಂದನೋ ಫ್ಲಿಪ್ಕಾರ್ಟ್ ಇಂದನೋ ಬರುತ್ತೆ, ಆ ಪ್ಯಾಕ್ ಐಟಮ್ ನ ಡಿಸ್ಪೋಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಈ ಪ್ಯಾಕಿಂಗ್ ಐಟಮ್ಸ್ ನ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಜೊತೆನಲ್ಲಿ ಈಗ ಬಹುಶಃ ನಾವು ಒಳ್ಳೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ಅಲ್ಲಿ ನೋಡ್ಬೋದು, ಅಶಿವತ್ತು ಒಂದ್ ಬ್ಯಾಗ್ ಹಿಡ್ಕೊಂಡು ಹೋಗುದು, ಒಂದ್ ಛತ್ರಿ ಹಿಡ್ಕೊಂಡು ಹೋಗುವಂತ ಸನ್ನಿವೇಶಗಳು ಸಾಕಷ್ಟು ನಾವು ನೋಡಿದೀವಿ ಹಳೆ ಪಿಕ್ಚರ್ಗಳಲ್ಲಿ. ಆ ರೀತಿ ನಾವು ಪ್ರತಿಯೊಬ್ರು ಕೂಡ ಮನೆಯಿಂದ ಒಂದ್ ಕೈ ಚೀಲ ಬಹುಶಃ ತಗೊಂಡೋದ್ರೆ ಬಹುಶಃ ನಮ್ಮ ಸಮಸ್ಯೆಗಳು, ಈ ಪ್ಲಾಸ್ಟಿಕ್ ಈ ತರ ಕಸ ಸಮಸ್ಯೆಗಳು ಸಾಕಷ್ಟು ಸಾಲ್ವ್ ಆಗತ್ತೆ. ನೀವ್ ಯಾವಾಗ್ಲೂ ನಿಮ್ ಜೇಬಲ್ಲಿ, ನಾನು ಕೂಡ ಕೆಲವ್ರನ್ನೆಲ್ಲ ನೋಡಿದೀನಿ, ಜೇಬಲ್ಲಿ ಒಂದು ಚೀಲ ಅಥವಾ ನಮ್ಮ ಒಂದ್ ಡಿಕ್ಕಿನಲ್ಲಿ ಸ್ಕೂಟರ್ ಆದ್ರೆ ಸ್ಕೂಟರ್ ಇದರಲ್ಲಿ ಅಥವಾ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದ್ ಚೀಲ ಇಟ್ಕೊಂಡು ಹೋಗೋದು ಮಾಡುವಂತದ್ದು. ಆ ರೀತಿ ಒಂದು ಉಪಯೋಗಿಸಿದ್ರೆ ಬಹುಶಃ ಕಸವನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಂಡು, ನೆಕ್ಸ್ಟ್ ನಮ್ಮ ಸರ್ಕಾರ ಮತ್ತೆ ನಮ್ಮ ಕಾರ್ಪೊರೇಷನ್ಗಳು ಹೇಳಿದಾಗೆ ಕಸನ ವಿಂಗಡಣೆ ಮಾಡೋದು, ಬಹುಶಃ ಅದು ಬಹುಶಃ ಕಸ ವಿಲೇವಾರಿಗೆ ಮಾಡುವಂತ ದೊಡ್ಡ ಸಹಾಯ ಅದು. ಆಮೇಲೆ ತದನಂತರ ಈ ಕಸವನ್ನ ಎಲ್ಲಿ ಅಂದ್ರೆ ಅಲ್ಲೇ ಹಾಕೋದು. ಇಲ್ಲ ಒಂದ್ ಕಡೆ ಬಹುಶಃ ಖಾಲಿ ಲೇಔಟ್ಗಳು, ಖಾಲಿ ಸೈಟ್ಗಳು ನೋಡಿದ್ರೆ ಬಹುಶಃ ನಾವ್ ಎತ್ಕೊಂಡೋಗಿ ಆ ಕಸನ ಎತ್ಕೊಂಡೋಗಿ ಅಲ್ಲೇ ಬಿಸಾಕ್ಬಿಟ್ಟು ಬರ್ತೀವಿ. ಬಹುಶಃ ಅದು ನಾವು ತಡೆಗಟ್ಟಬೇಕು. ಇನ್ನೊಂದ್ ಕಡೆ ನಿಗದಿತ ಸಮಯದಲ್ಲಿ ನಾವು ಕಸನ ಎತ್ಕೊಂಡೋಗಿ ಹಾಕ್ಬೇಕು. ಬಹುಶಃ ಇದು ನಾಗರಿಕ ಪ್ರಜ್ಞೆ ಇದು. ಇಲ್ಲ ಒಂದ್ ಕಡೆ ಸುಮ್ನೆ ಒಂದು ಸರ್ಕಾರ ಇಂಪ್ಲಿಮೆಂಟ್ ಮಾಡೋದಲ್ಲ. ಈಗ ನಮ್ಮಂತ ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಇದರಲ್ಲಿ ಪ್ರತಿಯೊಬ್ಬರನ್ನ ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಬಹುಶಃ ಇಂಪಾಸಿಬಲ್
0: ಆಗೋದಿಲ್ಲ.
1: ನಾವು ನಾವೇ ನಿಯಂತ್ರಣ ಮಾಡಿಕೊಂಡು ಇದನ್ನ ಮಾಡೋದು.
0: ಹೌದು, ಖಂಡಿತ. ಯಾಕೆಂದ್ರೆ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಸರ್ಕಾರ ಒದಗಿಸಬಹುದು, ಆದ್ರೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಮ್ಮ ಬಳಕೆಗೆ ತಕ್ಕಂತೆ ಬಳಸಿ ಎಲ್ಲವನ್ನ ಸ್ವಚ್ಛವಾಗಿಟ್ಕೊಳ್ಳೋದು ನಮ್ದೇ ಜವಾಬ್ದಾರಿ ಅಲ್ವಾ? ಈಗ ಎಷ್ಟೋ ಕಡೆ ನಾವು ನೋಡ್ತೀವಿ, ಕಸವನ್ನ ಹೊತ್ತೊಯ್ಯುವಂತಹ ಗಾಡಿಗಳು ಬರುತ್ತವೆ, ಬೆಳಿಗ್ಗೆ 8 ಗಂಟೆಗೋ 9 ಗಂಟೆಗೋ ಬರುತ್ತವೆ. ಆ ಸಮಯದಲ್ಲಿ ಎಷ್ಟೋ ಮನೆಗಳಲ್ಲಿ ಎದ್ದಿರೋದೇ ಇಲ್ಲ. ಯಾರ ಜವಾಬ್ದಾರಿ ಅದು ಕಸವನ್ನ ಹಾಕ್ಬೇಕು ಅನ್ನೋದು ಅಲ್ವಾ? ಗಾಡಿ ಬಂದು ಮನೆ ಮುಂದೆ ನಿಂತಿದ್ರು ಕಸ ಹಾಕೋಕಾಗೋದಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ.
1: ಅಲ್ಲ, ಮನೆಗಳಲ್ಲಿ ನಾವು ನೋಡಿದೀವಿ ಯಾರ ಕಸ ಎತ್ತಾಕ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಕೂಡ. ನೀ ಎತ್ತಾಕ್ಬೇಕು ಅನ್ನೋ ಒಂದು ಸಮಸ್ಯೆ ಕೂಡ.
0: ಅಂದ್ರೆ ನಮ್ಮ ಮನೆಯ ಕಸದ ಬಗ್ಗೆ ನಮ್ಗೆ ಬೇಸರವಾದ್ರೆ ಬೇರೆ ಎಲ್ಲಾ ಮನೆಯ ಕಸಗಳನ್ನ ಹೊತ್ತೊಯ್ಯುವಂತಹ ಗಾಡಿಯ ಚಾಲಕರು ಅಥವಾ ಈ ಸ್ವಚ್ಛ ಇವ್ರು ಇರ್ತಾರಲ್ಲ, ಕಾರ್ಮಿಕರು, ಪೌರ ಕಾರ್ಮಿಕರು, ಅವರಿಗೂ ಬಹಳ ಬೇಸರವಾಗುತ್ತೆ. ಅವ್ರಿಗೆ ಆದಷ್ಟು ನಾವು ಸಹಾಯಕವಾಗೋ ರೀತಿಯಲ್ಲಿ ನಾವು ನಡ್ಕೊಂಡ್ರೆ, ಕಸವನ್ನ ನೀಟಾಗಿ ಅದನ್ನ ಡಿಸ್ಪೋಸ್ ಮಾಡಿದ್ರೆ ಅವರಿಗೂ ಬೇಸರ ಆಗೋದಿಲ್ಲ ಅಲ್ವಾ?
1: ಇನ್ನೊಂದೇನಂದ್ರೆ ಫುಡ್ ವೇಸ್ಟ್, ನಮ್ಮ ಆಹಾರವನ್ನ ನಾವ್ ಎಷ್ಟು ವೇಸ್ಟ್ ಮಾಡ್ತಿದೀವಿ ಅಂದ್ರೆ ಬಹುಶಃ ಒಂದ್ ಮದ್ವೆಗೆ ಹೋದ್ರೆ, ಒಂದ್ ಕಲ್ಯಾಣ ಮಂಟಪಕ್ಕೆ ಹೋದ್ರೆ ಬಹುಶಃ ಅರ್ಧಕ್ಕಿಂತ ಹೆಚ್ಚು ಫುಡ್ ವೇಸ್ಟ್ ಆಗ್ಬಿಡುತ್ತೆ. ಈಗ ನಾವು ತಿನ್ನೋ ಆಹಾರ ಬ್ರಹ್ಮ ಅಂತ ಕರಿತೀವಿ. ಅನ್ನದಲ್ಲಿ, ಅನ್ನದಗಳಲ್ಲಿ ಪರಮಾತ್ಮನ ನೋಡ್ಬೇಕು ಅಂತ ಹೇಳ್ತಾರೆ. ಬಹುಶಃ ಅದನ್ನ ನಾವು ಸಾಧಿಸ್ಬಿಟ್ರೆ ಎಷ್ಟೋ ಒಂದ್ ಕಡೆ, ಒಂದ್ ಕಡೆ ಅನ್ನದ ಅತಿವೃಷ್ಟಿ ಆದ್ರೆ ಇನ್ನೊಂದ್ ಕಡೆ ಅನ್ನ ಸಿಗದೇ ಇರೋ ಅಂತ ಕೂಡ ಸನ್ನಿವೇಶಗಳು ಕೆಲವಿದಾವೆ.

0: ಒಂದೇ ಅಲ್ಲ, ಬಹುಶಃ ನಮ್ಮ ಆಹಾರ ಸಮಸ್ಯೆ ಏನಿದೆ ಬಹುಶಃ ಅದನ್ನ ಸಂಪೂರ್ಣವಾಗಿ ಮಾಡೋದಕ್ಕೆ ವೇಸ್ಟ್ ಮಾಡೋದು ತಪ್ಪಿಸಿದ್ರೆ ಎಷ್ಟು ಇದಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ.
1: ಹೌದು, ನೇಚರ್ ಇಲ್ಲದೆ ಜೀವನ ಇಲ್ಲ, ಸಂರಕ್ಷಣೆ ಇಲ್ಲದೆ ಫ್ಯೂಚರ್ ಇಲ್ಲ. ಸೊ ಹಾಗಾಗಿ ಇವತ್ತಿನಿಂದ 30 ದಿನಗಳ ಕಾಲ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ದಿನಕ್ಕೆ ಒಂದು ಗ್ರೀನ್ ಕೆಲಸ ನಾವೆಲ್ಲರೂ ಸೇರಿ ಮಾಡಬಹುದು ಅನ್ನೋದಾದ್ರೆ ಏನ್ ಮಾಡಬಹುದು?
0: ಈಗ ಏನಂದ್ರೆ ಬಹಳ ಈಗ ನಮ್ಮ ಸುತ್ತಮುತ್ತಲಿನ ಕೆಲಸದ ಒತ್ತಡದಲ್ಲಿ ಬೆಳಗ್ಗೆ ಅರ್ಜೆಂಟ್ ಆಗಿ ಹೋಗ್ಬೇಕು, ಟ್ರಾಫಿಕ್ ಸಮಸ್ಯೆ, ಹೋಗ್ತಿವಿ, ನಮ್ದೇ ಆದ ಸಮಸ್ಯೆಗಳು ಇದರಲ್ಲೆಲ್ಲ ಅಂದ್ರೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಹುಶಃ ನಾನು ಮುಂಚೆ ಹೇಳಿದಾಗೆ ನಮ್ ಸುತ್ತಮುತ್ತ ಇರೋ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಿಮ್ ಸುತ್ತಮುತ್ತ ಇರೋ ಗಿಡ ಮರ, ನಿಮ್ ಮನೆ ಮುಂದೆ ಕಾರ್ಪೊರೇಷನ್ ಇಂದನೋ ಅಥವಾ ಯಾರು ಸಾಕು ಒಂದಷ್ಟು ಗಿಡಗಳನ್ನ ಹಾಕಿರ್ತಾರೆ, ಅವುಗಳನ್ನ ಆರೈಕೆ ಮಾಡಿ, ಅವುಗಳ್ ನೋಡ್ಕೊಳ್ಳಿ, ಅವುಗಳಿಗೆ ಒಂದ್ ಬೇಸಿಗೆ ಕಾಲದಲ್ಲಿ ಒಂಚೂರ್ ನೀರ್ ಹಾಕಿ, ಅದನ್ನ ಯಾರು ಕತ್ತರಿಸಿದ್ದಾಗ ನೋಡ್ಕೊಳ್ಳಿ. ಸಾಧ್ಯ ಆದ್ರೆ ನಿಮ್ ಹತ್ರ ಒಂದ್ ಗಿಡ ನಡೆಸೋದಕ್ಕೆ ಜಾಗ ಇದ್ರೆ, ನಿಮ್ ಸಮಯ ಇದ್ರೆ ಗಿಡ ನೀಡಿ.
1: ತುಂಬಾ ಉತ್ತಮವಾದ ಮಾಹಿತಿಯನ್ನ ನೀಡಿದ್ರಿ. ಖಂಡಿತವಾಗ್ಲೂ ನೀವು ಹೇಳಿದಂಥದ್ದು ಅಂದ್ರೆ ಜನ್ಮದಿನದ ಆಚರಣೆ ಒಂದು ಹಸಿರು ಆಚರಣೆ ಆಗ್ಬೇಕು ಅಲ್ವಾ? ಎಸ್, ಜನ್ಮದಿನದಂದು ಎಷ್ಟೋ ದುಡ್ಡನ್ನು ನಾವು ಖರ್ಚು ಮಾಡ್ತೀವಿ, ಅದರ ಒಂದು ಪಾಲು, ಒಂದೇ ಒಂದು ಪಾಲು ನಾವು ಈ ಗ್ರೀನ್ ಇನಿಷಿಯೇಟಿವ್ಗೆ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಪರಿಸರವನ್ನು ಉಳಿಸೋದಲ್ಲದೆ ನಮ್ಮನ್ನು ನಾವು ಉಳಿಸ್ಕೊಳ್ಬಹುದು. ಎಸ್, ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡಿದ್ರಿ ದೇವರಾಜ್ ಅವರೇ. ಸ್ನೇಹಿತರೆ ಕೇಳಿದ್ರಲ್ಲ, ಇಂದಿನ ಈ ದಿನ ಅಂದರೆ ವಿಶ್ವ ಪರಿಸರ ಸಂರಕ್ಷಣಾ ದಿವಸದಂದು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದು ಬಹಳಷ್ಟು ಮಾಹಿತಿಯನ್ನು ನೀಡಿದವರು ದೇವರಾಜು ಅವರು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ಧನ್ಯವಾದಗಳು ತಮಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ತಮ್ಮ ಸಮಯವನ್ನು ನಮಗಾಗಿ ಕೊಟ್ರಿ. ವಿವಿಧ ಭಾರತಿ ಅಂದರೆ ನಿಮಗೆ ಏನು ಅಂದರೆ ರೇಡಿಯೋ ಕೇಳ್ತೀರಾ? ಹೇಗೆ
0: ಕೇಳ್ತೀನಿ? ಬಹುಶಃ ನಾವು ಬಹಳ ಮುಂಚೆ ನಂದನ ಅಂತ ಒಂದು ಪ್ರೋಗ್ರಾಮ್ ಬರೋದು, ಓದುಗರ ಮೆಚ್ಚಿನ ಗೀತೆ, ನಾವು ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಬರೆದ್ರೆ ನಮ್ಮ ಹೆಸರು ಕೇಳ್ತಾ ಇದ್ವಿ. ಬಹುಶಃ ಅದು ಒಂದು ಮರೆಯಲಾದ ಆನಂದ ಕೂಡ, ಸಣ್ಣ ಆನಂದ ಆದ್ರೂ ಕೂಡ ನಾನು ಕೂಡ ಆ ರೀತಿ ಪತ್ರ ಬರೆದು ನಮ್ಮ ಮನೆ ಕುಟುಂಬದವರ ಹೆಸರು ಕೇಳಿ ಒಂಥರ ಪುಳಕಿತನಾಗಿರುವಂತ ಸನ್ನಿವೇಶ ಉಂಟು. ಖಂಡಿತ ಈ ರಾಜ್ಕುಮಾರ್ ಅವರ ಸಂದರ್ಶನಗಳು ಇವತ್ತು ಕೂಡ ಜ್ಞಾಪಿಸ್ಕೊಂಡ್ರೆ, ಉದಯ ಶಂಕರ್ ಅವರ ಒಂದು ಸಂದರ್ಶನ ಮಾಡಿದ್ರು ರಾಜ್ಕುಮಾರ್ ಅವ್ರದ್ದು, ಬಹುಶಃ ನನ್ನ ಜೀವನ ನಮ್ಮ ಇದರಲ್ಲಿ ಕಿವಿಯಲ್ಲಿ ಈಗಲೂ ಕೂಡ ಅದು ಹೆಸರಾಗಿದೆ. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಿ.
1: ನಿಜ ನಿಜವಾಗ್ಲಿ ನಮ್ಮ ವಿವಿಧ ಭಾರತಿ ಅಂದ್ರೆ ಆಕಾಶವಾಣಿ ಅಂತಂದ್ರೆ ಒಂದು ಸಾಗರ, ಇದರಲ್ಲಿರುವಂತಹ ಒಂದು ಮಾತುಗಳು, ನಾಲೆಜ್ ಇರ್ಬೋದು, ಹಾಡುಗಳು ಎಲ್ಲವೂ ಅತ್ಯುನ್ನತ ಮಟ್ಟದ್ದು. ಸೊ ಧನ್ಯವಾದ.
0: ಕನ್ನಡ ಉಳಿಬೇಕು ಅಂದ್ರೆ ಬಹುಶಃ ಇದೆಲ್ಲ ಬೆಳಿಬೇಕು.
1: ಖಂಡಿತ
0: ಕನ್ನಡ ಇಂಗ್ಲಿಷ್, ನಾನೇ ಕೂಡ ಸಾಕಷ್ಟು ಇಂಗ್ಲಿಷ್ ನ ಯೂಸ್ ಮಾಡ್ತೀವಿ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಉಳಿಬೇಕು ಅಂದ್ರೆ ಬಹುಶಃ ಈ ರೇಡಿಯೋ ಚಂದನ ಇದರಿಂದ ಮಾತ್ರ ಸಾಧ್ಯ. ಒಳ್ಳೇದಾಗ್ಲಿ ಮತ್ತು ಎಲ್ಲಾ ಶ್ರೋತೃಗಳು ಕೂಡ ಧನ್ಯವಾದಗಳು, ಮತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆಕಾಶವಾಣಿಗೆ ಚಿರಋಣಿಯಾಗಿರ್ತೇನೆ.
1: ಧನ್ಯವಾದಗಳು ಸರ್, ಧನ್ಯವಾದಗಳು.
0: ನಮಸ್ಕಾರ.

ಕಾಡಿ ಸಾಯ್ತಾರೆ ನೋಡಣ್ಣ.

0: ಹಿರಿಮೆಯು ಇದೆಯ ಮಗೆ, ಓ ದೇಶದ ಹಿರಿಮೆಯು ಇದೆಯ ಮಗೆ.
1: ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ಸಂರಕ್ಷಣಾ ದಿವಸದ ಕಾರ್ಯಕ್ರಮ.
2: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
3: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
2: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
3: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಗಸ್ಟ್ 5-8 ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇಂದು ಪೆರು ದೇಶದ ಸ್ವಾತಂತ್ರ್ಯ ದಿನದ ಅಂಗವಾಗಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಲ್ಲಿನ ಸರ್ಕಾರ ಹಾಗೂ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅವರು, ಪೆರು ದೇಶದೊಂದಿಗೆ ಭಾರತ ತನ್ನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಲ್ಲಿದೆ ಎಂದು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಓರ್ಮೋಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರತಿಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಒಲೆಕ್ಸಾಂಡರ್ ಪೊಲಿಶ್ಚಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆಯ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ. ಈ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹಸಿರು, ಆರೋಗ್ಯಕರ ಹಾಗೂ ಸುಸ್ಥಿರ ಭವಿಷ್ಯ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಕರೆ ನೀಡಿದ್ದಾರೆ. ರಾಜ್ಯ ಬಿಜೆಪಿ ಪಕ್ಷದ ಬರಗಾಲ ಅಧ್ಯಯನ ತಂಡ ಕೊಪ್ಪಳ ಜಿಲ್ಲೆಯಲ್ಲಿನ ಬರ ಅಧ್ಯಯನ ನಡೆಸಿತು. ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದಲ್ಲಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಹುಲಿ ಹೈದರ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಾಸಗಲ್ಲ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆಗಳನ್ನು ವೀಕ್ಷಣೆ ಮಾಡಿದರು. ಕೃಷ್ಣಾ ನದಿ ಮೂಲದ ಆಲಮಟ್ಟಿ ಜಲಾಶಯಕ್ಕೆ ಒಳ ಅರಿವು ಹೆಚ್ಚಾದ ಕಾರಣ ಇಂದಿನಿಂದ ಜಲಾಶಯ ಕಾಲುವೆಗಳಿಗೆ ನೀರು ಪೂರೈಸಲು ಕೃಷ್ಣಾ ಮೇಲ್ದಂಡೆ ನೀರಾವರಿ ಸಲಹಾ ಸಮಿತಿ ತಿಳಿಸಿದೆ. 16ನೇ ಹಾಕಿ ಇಂಡಿಯಾ ಕಿರಿಯರ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಯಿತು. ಆಗಸ್ಟ್ 8ರವರೆಗೆ ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಹತ್ತು ಗಂಟೆ ಮೂರು ನಿಮಿಷಗಳಾಗಿವೆ ಸ್ನೇಹಿತರೆ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಊರಿಗೆ ಉಪಕಾರಿ ಚಿತ್ರದ ಹಾಡೊಂದನ್ನು ಕೇಳೋಣ. ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ. ಆರ್ ಎನ್ ಜಯಗೋಪಾಲ್ ಗೀತನ್ನು ಬರೆದಿದ್ದಾರೆ. ಸತ್ಯಂ ಅವರ ಸಂಗೀತ ಇದೆ.

ಬಿಡುಗಡೆ ಚಿತ್ರದ ಹಾಡು ಪ್ರಸಾರವಾಯಿತು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರ ಧ್ವನಿಗಳಲ್ಲಿ. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ರು, ಎಂ ರಂಗರಾವ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಿಡುಗಡೆಯ ಬೇಡಿ ಚಿತ್ರದ ಹಾಡನ್ನು ಕೇಳೋಣ. ಎಸ್ ಜಾನಕಿ ಅವರ ಧ್ವನಿ ಕೂಡ ಇದೆ. ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯ ಗೋಪಾಲ್, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಬಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಎರಡು ಕನಸು ಚಿತ್ರದ ಹಾಡು ಪ್ರಸಾರವಾಯಿತು. ಗೀತೆಯನ್ನು ಬರೆದು ರುಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಒಂದು ಹಾಡು ಕೇಳೋಣ. ಮುತ್ತು ಒಂದು ಮುತ್ತು ಚಿತ್ರದ ಹಾಡಿದ್ದು, ಆರ್ ಎನ್ ಜಿ ಗೋಪಾಲ್ ಗೀತೆಯನ್ನು ಬರೆದಿದ್ದಾರೆ, ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. 10:30 15 ಸೆಕೆಂಡುಗಳು

ಬೂದಿ ಮುಚ್ಚಿದ ಕೆಂಡ ಚಿತ್ರದ ಅಪರೂಪದ ಹಾಡೊಂದನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಹಾಡಿದ್ರು. ಇದು ದೊಡ್ಡರಂಗೇಗೌಡ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅಂದದ ಅರಮನೆ ಚಿತ್ರದ ಹಾಡನ್ನು ಕೇಳಿದ್ರಿ. ಗೀತೆಯನ್ನು ಬರೆದವರು ಜೀವದಯ ಶಂಕರ್, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ. 10:48 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ದೇವರ ಆಟ ಚಿತ್ರದ ಹಾಡೊಂದನ್ನು ಕೇಳೋಣ. ಪಿ ಸುಶೀಲಾ ಈ ಗೀತೆಯನ್ನು ಹಾಡಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಅವರ ಜೊತೆ ಪಿ ಸುಶೀಲಾ ಅವರ ಧ್ವನಿ ಕೂಡ ಇದೆ. ಜಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಸತ್ಯಂ ಅವರ ಸಂಗೀತ ಇದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಹಾಡಿದ್ದಾರೆ ಹಂಸಲೇಖ ಅವರ ರಚನೆ, ಪೀಟರ್ ಜೆ ಕಾಮಿಲೋಸ್ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಸಂಪನ್ನವಾಯಿತು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಬೇಕು.
1: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
2: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
3: ನನ್ನೋಳು ನಕ್ಕರೇ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಎನ್ಡಿಎ ನಾಯಕರು ಪಾಲ್ಗೊಂಡಿದ್ದರು. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಧೀನದಲ್ಲಿರುವ ರಾಷ್ಟೀಯ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ಮಂಡಳಿ ಭಾರತದಲ್ಲಿ ವೃತ್ತಿಪರ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೌಶಲ್ಯ ವಿಶ್ವವಿದ್ಯಾಲಯಗಳೊಂದಿಗೆ ಸಭೆ ನಡೆಸಿತು. ಐಎಎಸ್ಸಿ ಬೆಂಗಳೂರು, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಾಗೂ ಮೈಭಾರತ್ ಜಂಟಿಯಾಗಿ ನಡೆಸುತ್ತಿರುವ ಬುಡಕಟ್ಟು ವಿದ್ಯಾರ್ಥಿಗಳು ಹಾಗೂ ಬೋಧಕ ಸಿಬ್ಬಂದಿಗೆ ಅರೆವಾಹಕ ಉತ್ಪಾದನೆ, ನ್ಯಾನೋ ಎಂಜಿನಿಯರಿಂಗ್ ಪ್ರಕ್ರಿಯೆಗಳು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಉನ್ನತ ಮಟ್ಟದ ತರಬೇತಿಯಲ್ಲಿ ಯುವಜನರು ದಾಖಲೆಯ ಮಟ್ಟದಲ್ಲಿ ಭಾಗವಹಿಸಿದ್ದರು. ವಿಶ್ವ ಹೆಪಟೈಟಿಸ್ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ಹೆಪಟೈಟಿಸ್ ಅಡೆತಡೆಗಳನ್ನು ನಿವಾರಿಸೋಣ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. 2030ರೊಳಗೆ ಹೆಪಟೈಟಿಸ್ ನಿರ್ಮೂಲನೆ ಗುರಿ ಸಾಧಿಸಲು ಆರ್ಥಿಕ, ಸಾಮಾಜಿಕ ಹಾಗೂ ಆರೋಗ್ಯ ಸೇವೆಗಳಲ್ಲಿರುವ ಅಡೆತಡೆಗಳನ್ನು ನಿವಾರಿಸುವತ್ತ ಈ ಘೋಷವಾಕ್ಯ ಗಮನಹರಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ಗಂದೇರ್ಬಾಲ್ ಜಿಲ್ಲೆಯ ಹರಿಗನಿವಾನ್ ಬಳಿ ಅಮರನಾಥ ಯಾತ್ರಿಕರನ್ನು ಕರೆದೊಯ್ಯುತ್ತಿದ್ದ ಬಸ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದ ಪರಿಣಾಮ ಕನಿಷ್ಠ 30 ಯಾತ್ರಿಕರು ಗಾಯಗೊಂಡಿದ್ದಾರೆ. ತ್ವರಿತ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 152 ಅಂಕಗಳ ಏರಿಕೆ ದಾಖಲಿಸಿದ್ದು 76,988ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ ಸುಮಾರು 45 ಅಂಕಗಳ ಏರಿಕೆ ಕಂಡು 24,040ರಲ್ಲಿ ಆರಂಭಿಕ ವಹಿವಾಟು ನಡೆಸಿತ್ತು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳಾ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಶರ್ಮಿಳಾ ಧನ್ಕರ್ ಹಾಗೂ ಪುರುಷರ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಅನೇಕರು ಅಭಿನಂದಿಸಿದ್ದಾರೆ. ಅಖಿಲ ಭಾರತ

ಫುಟ್ಬಾಲ್ ಒಕ್ಕೂಟ AIFF ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16 ಆರಂಭವಾಗಲಿದೆ ಎಂದು ಘೋಷಿಸಿದೆ. ನಮ್ಮ ಮುಂದಿನ ವಾರ್ತಾಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 11:20 ಆಗಿದೆ. ಶಿವ ಶಿವ ಶಿವ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೂಪರ್ ಹಿಟ್ ಹಾಡುಗಳಲ್ಲಿ ಕ್ರಾಂತಿ, ಕೋರಾ, ಬೇಗೂರ್ ಕಾಲೋನಿ, ಏಳುಮಲೆ, ಕೇಡಿ, ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡುಗಳನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ. ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ವಾವ್, ಹಾಡು ಕೇಳ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ? ಹಾಗೆಯೇ ಸುಮ್ಮನೆ, ಹೌದು ಹಾಗೆ ಸುಮ್ಮನೆ ಅಂತ ಬಂದು ಬಾಲಯರ ಮನಸ್ಸನ್ನ ಗೆದ್ದಂತಹ ಕದ್ದಂತಹ ಕನಸಿಗೆ ಬಂದಂತಹ ವೆರಿ ಹ್ಯಾಂಡ್ಸಮ್ ಬಾಯ್ ಯಾರಿರಬಹುದು? ಕಿರಣ್ ಶ್ರೀನಿವಾಸ್. ಹೌದು, ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ ಕಿರಣ್ ಶ್ರೀನಿವಾಸ್. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 11:46 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಿರಣ್ ಶ್ರೀನಿವಾಸ್ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಒಂದು 3 ಹಾಡುಗಳನ್ನು ಕೇಳಿದ್ರಿ. ಹಾಡುಗಳಂತೂ ಹಬ್ಬ ಎಷ್ಟು ಹಿತವಾದಂಥ ಹಾಡುಗಳು. ಕಿರಣ್ ಶ್ರೀನಿವಾಸ್ ಅವರು 1985 ಮಾರ್ಚ್ 25 ಇವರ ಜನನ ಆಗುತ್ತೆ. ಇವರು ನಮ್ಮ ಬೆಂಗಳೂರಿನವರು, ದೂರದರ್ಶನ ಮತ್ತು ಚಲನಚಿತ್ರ ನಟರು, ಹಾಗೆ ವೈಚಾರಿಕ ಚಿಂತನೆಯುಳ್ಳಂತಹ, ಸಾಮಾಜಿಕ ಕಳಕಳಿಯುಳ್ಳಂತಹ ಒಬ್ಬ ಅದ್ಭುತವಾದಂತಹ ನಟ ಕಿರಣ್ ಶ್ರೀನಿವಾಸ್.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಿರಣ್ ಶ್ರೀನಿವಾಸ್ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ದೂರದರ್ಶನದಲ್ಲಿ ತುಂಬಾನೇ ಪ್ರಖ್ಯಾತಿ ಹೊಂದಿದಂತಹ ಹಾಗೆ ಕನ್ನಡ ಚಲನಚಿತ್ರದ ನಟ ಕಿರಣ್ ಶ್ರೀನಿವಾಸ್, ಸಾಮಾಜಿಕ ಕಳಕಳಿ ಹೊಂದಿರುವಂತಹ, ವೈಚಾರಿಕ ಪ್ರಜ್ಞಾವಂತಿಕೆಯನ್ನು ಹೊಂದಿರುವಂತಹ, ಅದ್ಭುತವಾದಂತಹ ಮಾತುಗಳನ್ನು ಹೇಳುವ ಒಬ್ಬ ಸುಂದರ ನಟ ಕಿರಣ್ ಶ್ರೀನಿವಾಸ್. ಇವರ ಸಿನಿಮಾ 2007 SMS 6260 ಈ ಒಂದು ಸಿನಿಮಾದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಕಿರಣ್ ಅನ್ನುವಂತಹ ಪಾತ್ರದಲ್ಲಿ. 2008 ಹಾಗೆ ಸುಮ್ಮನೆ

0: ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಈ ಮೂಲಕ ಅವಳಿಗೆ ತಿಳಿಸೋಣ. ಮತ್ತಷ್ಟು ಮಗದಷ್ಟು ಚಿತ್ರಗಳು ಬರಲಿ ಅಂತ ಈ ಮೂಲಕ ಅವರಿಗೆ ಆಶಿಸೋಣ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಿರಣ್ ಶ್ರೀನಿವಾಸ್ ಅವರ ಬಗೆಗಿನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಏನಿದೆ ಅಂಕಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
2: ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದು ತಲೆ ಪೇಪರ್ ಸಿಗಲಿ ಸರ್, ಕತ್ಲಲ್ಲಿ ಗಿಜ್ಬಿಟ್ಟೆ ಸರ್.
1: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ. ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತ ಇರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
3: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
4: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ, ನಾದ ಮಕರಂದ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯದ ಸರ್ವಪಕ್ಷಗಳ ಸಂಸದರ ಸಭೆಯಲ್ಲಿ ಪಕ್ಷ ಭೇದ ಮರೆತು ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಲು ಕರೆ ನೀಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಹಿತಕ್ಕಾಗಿ ಕೇಂದ್ರದಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1,00,000 ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾ ರಾಮೇಗೌಡರಿಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030ರ ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹಪ್ರಾಧ್ಯಾಪಕ ಡಾ ರಾಮ್ ಕೌಲ್ಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು, ಅಂದರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ನಿಂದ ಸುಮಾರು 1,00,000 ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕೆ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರುವವರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿ

0: ಇರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು, 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
1: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 205,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 12:05:40 ಕಾರ್ಯಕ್ರಮ ಕರೆಗೊಂದು ಹಾಡು. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರೆ ಮಾಡಿ ನಿಮ್ಮಿಷ್ಟದ ನೆಚ್ಚಿನ ಮೆಚ್ಚಿನ ಹಾಡುಗಳನ್ನು ನೀವು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 08022261257. ಈ ಸಂಖ್ಯೆಗೆ ಕರೆ ಮಾಡಿ ಮತ್ತೊಂದು ದೂರವಾಣಿ ಸಂಖ್ಯೆ 08022370799. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಕೇಳ್ತಾರೆ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ನಮಸ್ಕಾರ ಸಹೋದರ ಸವಾಲಿಯ ಮೇಡಮ್.
1: ಸಹೋದರ ನಿಮ್ಮ ಹೆಸರೇನು?
2: ನಮ್ಮ ಹೆಸರು ಬದಾಮಿ ತಾಲೂಕು ಸಿರ್ಬಡಿದ್ವಿ ಮಲ್ಲಪ್ಪ ಟೇಲರ್ ಅಂತ ಹೇಳಿ.
1: ಮಲ್ಲಪ್ಪನವ್ರೆ, ಎಲ್ಲಿ ಎಲ್ಲಿಂದ ಕರೆ ಮಾಡಿದಿರಾ?
2: ಇದು ಬಾಳ್ಕೋಟಿ ಜಿಲ್ಲೆ ಬದಾಮಿ ತಾಲೂಕು ಸಿರ್ಬಡಿಗೆ ಗ್ರಾಮ ರೀ.
1: ಹೌದಾ, ಏನ್ ಮಾಡ್ಕೊಂಡಿದ್ರ ಮಲ್ಲಪ್ಪ ಅವ್ರೆ?
2: ನಾವು ಟೇಲರ್ಸ್ ಮಾಡ್ತೀನಿ ಸರ್.
1: ಹೌದಾ,
2: ಹ್ಞೂನ್ರಿ ಮೇಡಮ್.
1: ಯಾವ ಹಾಡ್ ಬೇಕು ತಮ್ಗೆ?
2: ಸಹೋದರ ಸವಾಲ್ ರೀ.
1: ಹ್ಮ್.
2: ಆ ಊರ್ನಲ್ಲೇನೆ ಸವಿ ಮಾತುಂದ ಅಂತೇಳಿ ರಜನಿಕಾಂತ್ ಅವರು ಹಾಡ್ಯಾರಲ್ರಿ,
1: ನೋಡಿದಿರಾ ಸಿನಿಮಾ?
2: ಹ್ಞೂನ್ರಿ, ಜಗ್ದಾರಿ ನೋಡಿನ್ರಿ ಪಿಕ್ಚರ್.
1: ಹೌದಾ.

0: ಹಾಡಿ
1: ಸಹಾಯ ಮಾಡಕ್ ನಂಬರ್ ಸಿಕ್ಕಿದ್ದಿಲ್ರಿ. ಇವತ್ ಕರೆ ಸಿಕ್ತಿರಿ ಸರ್.
0: ಅದು ಮೊದಲನೇ ಕರೆ ನಿಮ್ದೇನೆ, ಖುಷಿ ಆಗ್ತಿದ್ಯಾ?
1: ಫಸ್ಟ್ ಬಹಳ ಸತ್ರಿ ನಾನು ಅನ್ನೊಂದ್ರಿಂದ ಕಾಯಿ ಹಾಕತ್ತೀನಿ.
0: ಹೌದಾ? ಹಾಡಿ ಹಾಡು ಹಾಡ್ಬಿಡಿ, ಒಂದ್ಸಲ ಕೇಳಿಸ್ಕೊಳ್ಳೋಣ.
2: ಓ ನಲ್ಲನೆ ಸವಿ ಮಾತೊಂದ ನುಡಿದೆಯ, ನಿನ್ನ ಬಿಡೆ ನೋಡು ಎಂದಿಗೂ.
0: ಮಲ್ಲಪ್ಪ ಅವರೇ ಚೆನ್ನಾಗಿ ಹಾಡ್ತಿರ್ತಾವು. ಧನ್ಯವಾದಗಳು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಇಷ್ಟದ ಹಾಡು ಈಗ ಪ್ರಸಾರ ಆಗುತ್ತೆ, ಕೇಳಿ. ನಮಸ್ತೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 12:12 ಆಗಿದೆ. ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಕರೆ, ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ?
1: ಮೇಡಮ್, ಗೌರಿಬಿದ್ದೂರಿಂದ, ಸುರೇಶ್ ಭಟ್.
0: ಸುರೇಶ್ ಭಟ್ ಅವರೇ, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ ಮೇಡಮ್, ತಾವು?
0: ನಾನ್ ಚೆನ್ನಾಗಿದ್ದೇನೆ. ಏನ್ ಮಾಡ್ಕೊಂಡಿದ್ದೀರಾ ತಾವು?
1: ನಮ್ದು ಹೋಟೆಲ್ ಇದೆ ಮೇಡಮ್.
0: ಹೋಟೆಲ್?
1: ಹೌದು ಮೇಡಮ್.
0: ಯಾವ ಹಾಡ್ಬೇಕು ತಮ್ಗೆ?
1: ಪ್ರೀತಿಸಿ ನೋಡು.
0: ಪ್ರೀತಿಸಿ ನೋಡು, ಇದ್ರಲ್ಲಿ ಯಾವ ಹಾಡು? ಹಾಡಿ ಒಂದ್ಸಲ. ಹೂ ಬಳ್ಳಿಗಾಸರೆ ಅಂತಿದ್ಯಾ? ಅದಿಲ್ಲ ನಮ್ಮ ಹತ್ರ, ಬಳ್ಳಿ ಹೂವಿಗಾಸರೆ ಅಂತಿದೆ. ಅದಾ? ಖಂಡಿತ ನಿಮ್ಗಾಗಿ ಪ್ರಸಾರ ಮಾಡ್ತೇನೆ. ಚೆನ್ನಾಗಿರಿ, ಖುಷಿ ಖುಷಿಯಾಗಿರಿ.
1: ಹೌದು ಮೇಡಮ್, ಒಳ್ಳೇದು ಮೇಡಮ್.
0: ಥ್ಯಾಂಕ್ ಯು.

0: ಎಂತ ಅದ್ಭುತವಾದ ಹಾಡು ಅಲ್ವಾ? ಬಳ್ಳಿ ಹೂವಿಗಾಸರೇ, ಅಬ್ಬಬ್ಬಬ್ಬ. ಕೇಳ್ತಾ ಇದ್ರೆ ಇಂತ ಹಾಡುಗಳನ್ನ ಕೇಳ್ತಾ ಇದ್ರೆ ಯಾವಾಗ್ಲೂ ಹೀಗೇ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಅಂತ ಅದ್ಭುತವಾದಂತ ಹಾಡುಗಳು ಇವು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತೀರಾ. ಮುಂದಿನ ಕರೆ, ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
1: ಮಹಾಂತೇಶ್ ಅಂತ ಹೇಳಿ ಮೇಡಮ್.
0: ಮಹಾಂತೇಶ್ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ?

0: ಡಿಸ್ಟಿಕ್ ಸವದತ್ತ ತಾಲೂಕ್ ಮುರುಗೋಡ ಗ್ರಾಮ.
1: ಏನ್ ಮಾಡ್ಕೊಂಡಿದ್ದೀರಾ ಮಹಾಂತೇಶ್?
0: ನಾವು ಹಸಿರು ಬೆಳೆ ತಯಾರು ಮಾಡ್ತೇವೆ ಮೇಡಮ್.
1: ಏನೇನು?
0: ಹಸಿರು ಬೆಳೆ.
1: ಹಸಿರು ಬೆಳೆ?
0: ಹಾ, ಕಾರ್ಯ ಬೆಳೆ.
1: ಬೆಳೆ ಮಾಡೋದಾ?
0: ಹಾ, ಬೆಳೆ ಬೆಳೆ ಬೆಳೆ ಹಸಿರು ಬೆಳೆ
1: ಬೆಳೆ.
0: ಹಾ, ಬೆಳೆ ಬೆಳೆ ಮೇಡಮ್.
1: ಬೆಳೆ ಬೆಳಿತೀರಾ? ಹೌದಾ? ಮತ್ತೆ ಯಾವ ಹಾಡು ಬೇಕು ತಮ್ಗೆ?
0: ಭಕ್ತ ಶ್ರೇಯಿಂದ ಶಿವ ಮೇಡಮ್. ಶಿವ ಶಿವ ಎಂದರೆ ಭಯವಿಲ್ಲ ಮೇಡಮ್.
1: ಶಿವ ಶಿವ ಎಂದರೆ ಭಯವಿಲ್ಲ, ಭಯವಿಲ್ಲ ಶಿವ ಶಿವ. ಈ ಹಾಡನ್ನ ಖಂಡಿತವಾಗಿಯೂ ಪ್ರಸಾರ ಮಾಡ್ತೇನೆ, ಕೇಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.
0: ಥ್ಯಾಂಕ್ಸ್ ಮೇಡಮ್.

ಭಕ್ತಿಯ ಮಹೋನ್ನತಿಯಲ್ಲಿ ಮರೆಯುವಂತ ಹಾಡನ್ನ ಕೇಳಿದ್ವಿ. ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ಕಾರ.

0: ನಮಸ್ತೆ ಮೇಡಮ್.
1: ಹಲೋ,
0: ನಾನು ಪುತ್ತೂರಿನಿಂದ ಸರಸ್ವತಿ ಮಾತ.
1: ಹಲೋ ಹಲೋ, ನಮಸ್ತೆ.
2: ನಮಸ್ತೆ, ಎಫ್ಎಂ ಅಮ್ಮ.
1: ಯಾರು?
2: ಹಲೋ
1: ಹಲೋ, ನಮಸ್ತೆ.
2: ಎಫ್ಎಂ ಅಮ್ಮ ಇದು?
1: ಎಫ್ಎಂ ಹೇಳಿ.
2: ಒಂದು ಕರೆ ಗೀತೆಗಳ?
1: ನಿಮ್ಮ ನೆಚ್ಚಿನ ಗೀತೆಗಳು, ಕರೆಗೊಂದು ಗೀತೆಗಳು. ಯಾವ ಗೀತೆ ಬೇಕು ತಮ್ಗೆ?
2: ನಮ್ಗೆ ಇದು ಎಂತ ಮರಳಯ್ಯ, ಇದು ಎಂತ ಮರಳಯ್ಯ.
1: ತಮ್ಮ ಹೆಸರು ಎಲ್ಲಿಂದ?
2: ನಾವು ಇಂದಿರಾನಗರಿಂದ ಮಾತಾಡ್ತಾ ಇದ್ದೀವಿ.
1: ತಮ್ಮ ಹೆಸರು?
2: ಹರೀಶ್.
1: ಹರೀಶ್, ಏನ್ ಮಾಡ್ಕೊಂಡಿದ್ದೀರಾ ಸರ್?
2: ಐರನ್ ಶಾಪ್.
1: ಎಂತ ಮರಳಯ್ಯನಲ್ಲ?
2: ಹೌದು ಮೇಡಮ್.
1: ಯಾವ ಸಿನಿಮಾ ಅದು?
2: ಅದು ಸಿನಿಮಾ ನಾನು ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ರೆಕಾರ್ಡ್ ಕೇಳ್ತಾ ಇರ್ತೀನಿ, ಅದಕ್ಕೋಸ್ಕರ ರೆಕಾರ್ಡ್ ಕೇಳಿದೆ ಮೇಡಮ್. ಇದೇ ಫಸ್ಟ್ ಟೈಮ್ ನಾನು ನಿಮ್ಗೆ ಕರೆ ಮಾಡ್ತಾ ಇರಲ್ಲ.
1: ಹೌದಾ?
2: ಹೌದು ಮೇಡಮ್.
1: ಸ್ಪಂದನ ಅಂತ ಇದೆ.
2: ಇದು ಎಂತ ಮರಳಯ್ಯ, ಇದು ಎಂತ ಮರಳಯ್ಯ.
1: ಖಂಡಿತ ನಿಮ್ ಇಷ್ಟದ ಹಾಡನ್ನ ಹಾಕ್ತೇನೆ. ಏನ್ ಕೆಲಸ ಮಾಡ್ಕೊಂಡಿದ್ರಿ ಅಂದ್ರಿ?
2: ನಾವು ಲಾಂಡ್ರಿ ಮಾಡಿದೀವಿ ಮೇಡಮ್. ಐರನ್
1: ಕೆಲಸ ನಡೀತಿದ್ಯಾ?
2: ನಡೀತಾವೆ ಮೇಡಮ್.
1: ಕೇಳ್ತಾ ಕೇಳ್ತಾ ನಮ್ಮ ಕಾರ್ಯಕ್ರಮಗಳನ್ನ ಕೆಲಸ ಮಾಡ್ತಿರ್ತೀರಿ.
2: ಹೌದು ಮೇಡಮ್, ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 11 ಗಂಟೆ ತನಕ ಕೇಳ್ತಾನೆ ಇರ್ತೀವಿ ಮೇಡಮ್.
1: ಹೌದಾ? ಧನ್ಯವಾದಗಳು.
2: ಬೆಂಗಳೂರಲ್ಲಿ ಆರ್ಯ ವಿದ್ಯಾಶಾಲೆಯಲ್ಲಿ ಓದಿದಿರೋದು ನಾವು. ನಮ್ ಫ್ರೆಂಡ್ಸ್ ಗಳೆಲ್ಲ ರಮೇಶ್ ಅಂತಿದ್ದಾರೆ, ಬಾಲಾಜಿ ಅಂತಿದ್ದಾರೆ, ಅವರೆಲ್ಲ ಹೆಂಗಿದ್ದಾರೆ ಏನಂದ್ ಗೊತ್ತಿಲ್ಲ, ಈ FM ಇಂದ ಕೇಳಿದ್ರೆ ಗೊತ್ತಾಗುತ್ತೆ.
1: ಖಂಡಿತ ರಮೇಶ್ ಮತ್ತೆ ಬಾಲಾಜಿ ಅವರು ಕೇಳಿಸ್ಕೊಂಡು ನಿಮ್ಮನ್ ಭೇಟಿ ಮಾಡ್ತಾರೆ ಒಂದ್ಸಲ.
2: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ಕಾರ.
2: ಥ್ಯಾಂಕ್ ಯು ಮೇಡಮ್.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರಿಗೊಂದು ಹಾಡು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಕರೆ ನಮಸ್ತೆ
1: ಮೇಡಮ್, ಮಾದೇಶ ನಗರದಿಂದ ಮಾತಾಡ್ತಾ ಇರೋದು.
0: ಎಲ್ಲಿಂದ?
1: ಮಾದೇಶ ನಗರ. ಬೆಂಗಳೂರು ಮಾದೇಶ ನಗರ ಮೇಡಮ್.
0: ಹೌದಾ, ತಮ್ಮ ಹೆಸರು?
1: ಮೇಡಮ್ ನನ್ನ ಹೆಸರು ಮೀನಾಕ್ಷಿ ಅಂತ.
0: ಮೀನಾಕ್ಷಿ, ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಿದ್ದೀರಾ.
1: ಹೌದು ಮೇಡಮ್, ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ವಿ, ತುಂಬಾ ಖುಷಿ ಆಯ್ತು ಲೈನ್ ಸಿಕ್ಕಿದಕ್ಕೆ.
0: ಏನ್ ಮಾಡ್ಕೊಂಡಿದ್ದೀರಾ ಮೀನಾಕ್ಷಿ?
1: ಮೇಡಮ್ ನಾವು MRS ಹ್ಯಾಂಡ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಮೇಡಮ್ ನಿಮ್ ಪ್ರೋಗ್ರಾಮ್ ಎಲ್ಲ ಡೈಲಿ ಬೆಳಿಗ್ಗೆ 11 ಗಂಟೆಗೆ ಆನ್ ಮಾಡಿದ್ರೆ ಸಂಜೆ 6 ಗಂಟೆವರೆಗೂ ನಾವು ಡ್ಯೂಟಿ ಮುಗಿಯೋವರೆಗೂ FM ಕೇಳ್ತಾನೆ ಇರ್ತೀವಿ.
0: ಹೌದಾ? ನೀವ್ ಹಿಂಗ್ ಹೇಳ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ.
1: ನಮ್ ಫ್ರೆಂಡ್ಸ್ ಗಳೆಲ್ಲ ನೀವ್ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನಮ್ ಫ್ರೆಂಡ್ಸ್ ಗಳೆಲ್ಲರೂ
0: ನೀವು ಅದ್ಭುತವಾದ ಕನ್ನಡ ಮಾತಾಡ್ತೀರಾ, ನೀವು ತುಂಬಾನೇ ಚೆನ್ನಾಗಿ ಮಾತಾಡ್ತಿದ್ದೀರಾ.
1: ಮೇಡಮ್ ಇದು ನಮ್ ಫ್ರೆಂಡ್ಸ್ ಗಳು ಸುಮಕ್ಕ, ಮಂಗ್ಲಕ್ಕ, ರೂಪಾ ಆಂಟಿ, ಲತಕ್ಕ, ರಾಣಿ ಅಂತ, ಅವರೆಲ್ಲರಿಗೂ FM ಅಂದ್ರೆ ತುಂಬಾ ಇಷ್ಟ ಮೇಡಮ್.
0: ಹೌದಾ? FM ಯಾರಿಗ ಇಷ್ಟ ಆಗಲ್ಲ ಹೇಳಿ.
1: ಬೆಳಿಗ್ಗೆ 11 ಗಂಟೆಗೆ ಹಾಕ್ಬಿಡ್ತೀವಿ ಮೇಡಮ್.
0: ಹೌದಾ?
1: ಮತ್ತೆ ಪದ ಬಂದ ಅದನ್ನೆಲ್ಲ ನೋಡ್ತೀವಿ, ಕೇಳಿಸ್ಕೊಂತೀವಿ, ಮತ್ತೆ ನೀವ್ ಹೇಳೋ ಇದಕ್ಕೆ ನಾವು ಮ್ಯಾಚ್ ಮಾಡಿ ಹುಡುಕ್ತಾ ಇರ್ತೀವಿ, ಕ್ವಶನ್ ಆನ್ಸರ್ ಹುಡುಕ್ತಾ ಇರ್ತೀವಿ. ತುಂಬಾ ಖುಷಿ ಆಯ್ತು ಲೈನ್ ಸಿಕ್ಕಿದಕ್ಕೆ.
0: ಏನೋ ನಿಮ್ ಮಾತು ಕೇಳಿಸ್ಕೊಳ್ಳೋದಕ್ಕೆ ನನ್ಗೂ ತುಂಬಾನೇ ಖುಷಿ ಆಗ್ತಾ ಇದೆ.
1: ನಮ್ಗೆ ಇಷ್ಟಪಟ್ಟಿರೋ ಸಾಂಗ್ ಹಾಕ್ತೀರಾ?
0: ಖಂಡಿತ. ಅಯ್ಯೋ, ನೀವ್ ಇಷ್ಟು ಮಾತಾಡಿದ್ಮೇಲೆ ನಿಮ್ ಹಾಡ್ ಹಾಕ್ದೇ ಇರಕ್ಕಾಗತ್ತಾ? ಹೇಳಿ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಹಾಡು ಬೇಕು?
1: ಮೊಗ್ಗಿನ ಮನಸ್ಸಿಂದ ಬೇಕು.
0: ಮೊಗ್ಗಿನ ಮನಸ್ಸು ಯಾವ ಹಾಡು?
1: ಇದು ನಂಗೂ ಒಬ್ಬ ಗೆಳೆಯ ಬೇಕು.
0: ನಂಗೂ ಒಬ್ಬ ಗೆಳೆಯ ಬೇಕು.
1: ಅದೇ ಇದು ನನ್ ಫ್ರೆಂಡ್ ಇಷ್ಟ ಈ ಸಾಂಗ್.
0: ಹೌದಾ? ಅದಕ್ಕೆ ನಿಮ್ಗೆ ಇಷ್ಟ ಇಲ್ವಾ?
1: ನನ್ಗಿಂತ ನನ್ ಫ್ರೆಂಡ್ಗೆ ಇಷ್ಟ.
0: ಪೂರ್ಣಿಮಾ ಅಲ್ಲ ನಿಮ್ ಹೆಸರು?
1: ಇಲ್ಲ ಮೇಡಮ್, ನನ್ನ ಹೆಸರು ಮೀನಾಕ್ಷಿ.
0: ಮೀನಾಕ್ಷಿ, ಸರಿ ಮೀನಾಕ್ಷಿ. ನನ್ಗೆ ಪೂರ್ಣಿಮಾ ಅಂತ.
1: ನಿಮ್ಗೇನು ಬೇಜಾರ್ ಇಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಗೆಲ್ಲ ಹಾಯ್ ಮಾಡ್ತೀರಾ ಕೇಳಿಸ್ತಾ ಇದ್ದಾರೆ?
0: ಅಯ್ಯೋ ಖಂಡಿತ ಖಂಡಿತ.
1: ಹಾಯ್ ಮಾಡಿ ಮೇಡಮ್.
0: ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಕಾಣಿಸ್ತಿಲ್ಲ ನನ್ಗೆ ನಿಮ್ ಫ್ರೆಂಡ್ಸ್ ಯಾರು, ಅವ್ರು ಮಾತಾಡ್ತಿಲ್ಲ, ಕೇಳಿಸ್ಕೋಬೇಕು. ಹೌದಾ? ಮೊಗ್ಗಿನ ಮನಸ್ಸು ಹಾಡು ಹಾಕ್ತೇನೆ. ಯಾಕಿಷ್ಟ ಈ ಹಾಡು
1: ಮೇಡಮ್? ಅಂದ್ರೆ ನಂಗೆ ರಾಧಿಕಾ ಪಂಡಿತ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಆ ಸಾಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗೆ ಮತ್ತೆ ನನ್ನ ಫ್ರೆಂಡಿಗೆ ಈ ಹಾಡು ಅಂದ್ರೆ ತುಂಬಾ ಇಷ್ಟ.
0: ಮೀನಾಕ್ಷಿ
1: ಮೇಡಮ್
0: ತುಂಬಾ ಚೆನ್ನಾಗಿ ಮಾತಾಡ್ತೀರಾ.
1: ಮೇಡಮ್ ನಿಮ್ ಹೆಸರು?
0: ಮಧು ಮಾಲತಿ.
1: ವಾವ್ ಸೂಪರ್ ಮೇಡಮ್, ನಾವಂತೂ ನಿಮ್ FM ಗೆ ಬಿಗ್ ಫ್ಯಾನ್ ಮೇಡಮ್.
0: ಹೌದಾ? ಥ್ಯಾಂಕ್ ಯು.
1: ಹೌದು ಮೇಡಮ್.
0: ನಿಮ್ ಇಷ್ಟದ ಹಾಡನ್ನ ಕೇಳಿ ಮೀನಾಕ್ಷಿ, ನಿಮ್ ಫ್ರೆಂಡ್ಸ್ ಗೂ ಕೇಳಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.
1: ಥ್ಯಾಂಕ್ ಯು.

0: ಎಂತ ಅದ್ಭುತವಾದ ಹಾಡಲ್ವಾ, ಅಬ್ಬಬ್ಬ ಕೇಳಿಸ್ಕೊಳಕ್ಕೂ ಚಂದ, ಆ ಸಿನಿಮಾನೂ ಚಂದ. ಈಗ ಯಾರು ಕರೆ ಮಾಡಿದ್ದಾರೆ? ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಕಿರಣ್ ದೇವರ ಚಿಕ್ಕನ ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೇನೆ. ಮತ್ತೆ ಊಟ ತಿಂಡಿ? ಕಾಫಿ ಟೀ?
1: ಟಿಫನ್ ಆಯ್ತು ಮೇಡಮ್, ಟಿಫನ್ ಆಯ್ತು.
0: ತುಂಬಾ ದಿನಗಳಾಯ್ತು ನಿಮ್ ಜೊತೆ ಮಾತನಾಡಿ.
1: ಹೌದು ಮೇಡಮ್.
0: ಯಾವ ಹಾಡ್ಬೇಕು ಕಿರಣ್?
1: ಜಾಸ್ತಿ ಈಗ ತುಂಬಾ ಜನ ಕರೆ ಮಾಡ್ತಾರಲ್ಲ, ಲೈನ್ ಸಿಗಲ್ಲ.
0: ಲೈನ್ ಸಿಕ್ತಿಲ್ವಾ? ಬಂದಿದ್ದಾರೆ ನಮ್ಮ ಎಲ್ಲಾ ಸ್ನೇಹಿತರು, ತುಂಬಾ ಜನ ಕರೆ ಮಾಡ್ತಾವ್ರೆ. ಮತ್ತು ನೋಡಿ ಇಲ್ಲೆಲ್ಲ ಕಂಪ್ಲೇಂಟ್ ಕೂಡ ಬಂದಿದೆ, ಅವ್ರವರೇ ದಿನ ಮಾಡ್ತಾರೆ ಅಂತೆಲ್ಲ. ಏನ್ ಮಾಡೋದು, ಅವ್ರಿಗೆ ಖುಷಿ ಅಲ್ವಾ, ದಿನ ಮಾತಾಡ್ಬೇಕು ಅನ್ನೋ ಖುಷಿ ಇರುತ್ತೆ.
1: ಎಲ್ಲ ಮಾಡ್ಲಿ
0: ಅಲ್ವಾ. ಮೀನಾಕ್ಷಿ ಅವರು. ಯಾವ ಹಾಡ್ಬೇಕು ಕಿರಣ್?
1: ನನಗೆ ಇದು ನಮ್ಮೂರ ಹುಡುಗ ಚಿತ್ರದಿಂದ ಅಂಬಾಲೆಲೆ ತಾಂಬೂಲೆಲೆ ಅಂತ.
0: ಇಲ್ಲಿ ಒಂಥರ ಅಪರೂಪದ ಹಾಡುಗಳನ್ನೇ ಕೇಳ್ತೀರಾ? ಖಂಡಿತ ಕಿರಣ್, ನಿಮ್ ಇಷ್ಟದ ಹಾಡನ್ನ ನಮಗೂ ಇಷ್ಟ ಆಗುತ್ತೆ ಇದೆಲ್ಲ ಹಾಡುಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.
1: ಧನ್ಯವಾದ ಮೇಡಮ್.

0: ಇಂಥ ಹಾಡುಗಳನ್ನೆಲ್ಲ ಕೇಳಿದಾಗ ಕುಣಿದು ಕುಪ್ಪಳಿಸ್ಬಿಡೋಣ ಅನ್ನಷ್ಟು ಖುಷಿ ಆಗುತ್ತೆ, ಹೆಜ್ಜೆ ಹಾಕ್ಬೇಕು ಅಂತ ಅನ್ಸುತ್ತೆ. ಮುಂದಿನ ಕರೆ, ಹಲೋ ನಮಸ್ತೆ.
1: ನಮಸ್ಕಾರ ಮೇಡಮ್, ಶಶಿಕುಮಾರ್ ಅಂತ, ಗಿರಿನಗರದಿಂದ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವು?
0: ನಾನು ಚೆನ್ನಾಗಿದ್ದೇನೆ. ಏನ್ ಮಾಡ್ಕೊಂಡಿದ್ದೀರಾ
1: ಮೇಡಮ್? ನಾವು ಬೇಕರಿಲಿ ವರ್ಕ್ ಮಾಡೋದು ಮೇಡಮ್.
0: ಬೇಕರಿ ತಿಂಡಿ ಎಲ್ಲ ಚೆನ್ನಾಗಿ ತಿಂತೀರಲ್ಲ? ಅಲ್ವಾ, ನಮ್ ಮನೇಲಿ ಮಾಡೋದು ಅಥವಾ ನಮ್ ಮುಂದೆ ಇರೋದು ತಿನ್ನಕ್ಕೆ ಮನ್ಸ್ ಬರಲ್ಲ ಅಲ್ವಾ?
1: ಸ್ಟಾರ್ಟಿಂಗ್ ಮಾತ್ರ ಎಲ್ಲ ತಿನ್ಬೇಕು ಅನ್ಸ್ತದೆ, ಆಮೇಲೆ 15 ವರ್ಷ ಆಗಿದೆ ಬೇಕರಿ ವರ್ಕ್ ಮಾಡ್ತಾ, ಇವಾಗೆಲ್ಲ ಬೇಜಾರಾಗಿದೆ. ಎಲ್ಲ
0: ಬೇಕರಿ ತಿಂಡಿ ನಮ್ಗೆ ಇಷ್ಟ ಆಗಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಇರ್ಲಿ, ಎಲ್ಲಿದೆ ಬೇಕರಿ
1: ಮೇಡಮ್? ಇಲ್ಲಿ ಗಿರಿನಗರ ಕೇಕ್ ಅಪ್ ತಡೆ ಅಂತ. ಒಂದ್ಸಲಿ ಇದೆಲ್ಲ ಒಂದ್ಸಲಿ ನಮ್ಮ ಬಾಸ್ ಜೊತೆ ಎಲ್ಲ ಮಾತಾಡಿದ್ರಿ, ಅದ ಇದ್ರಲ್ಲಿ ಮಾತಾಡಿದ್ರಿ, ಇದೇ ಕಾರ್ಯಕ್ರಮ ನಡ್ಸ್ಕೊಟ್ಟಿರೋ ಒಂದ್ಸಲಿ.
0: ಹೌದಾ?
1: ಅದ್ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದ್ರು, ಸಾಧನೆ ಏನೋ ಅಂತ, ಅವಾಗ ನಮ್ಮ ಬಾಸ್ ಜೊತೆ ಎಲ್ಲ ಮಾತಾಡಿದ್ರು.
0: ಹೌದಾ? ಯಾವ ಹಾಡ್ಬೇಕು ತಮ್ಗೆ?
1: ಇದು ಸಿದ್ಲಿಂಗು ಚಿತ್ರದಿಂದ ಎಲ್ಲೆಲ್ಲ ಓಡುವ ಮನಸ್ಸೆ. ಆದ್ಮೇಲೆ
0: ಸಿದ್ಲಿಂಗು ಎಲ್ಲೆಲ್ಲ ಓಡುವ ಮನಸ್ಸೆ ಯಾಕಿಷ್ಟ?
1: ಅದೊಂಥರ ಸೈಲೆಂಟ್ ಆಗಿದ್ದಾಗ ಒಬ್ನೇ ಕೇಳಿದ್ರೆ ಸ್ವಲ್ಪ ಒಬ್ನೇ ಒಂಥರ ಒಳ್ಳೆ ಚೆನ್ನಾಗಿದೆ ಮೇಡಮ್ ಸಾಂಗ್. ಅದು
0: ಎಲ್ಲೆಲ್ಲ ಓಡ್ತಾ ಇದೆಯಾ ಮನಸ್ಸು, ಅದಕ್ಕೆ ಸೈಲೆಂಟ್ ಆಗಿದ್ದಾಗ ಒಬ್ಬರೇ ಕೇಳ್ಬೇಕಂತೆ. ಚೆನ್ನಾಗಿ ಮಾತಾಡ್ತೀರಾ ಖಂಡಿತ. ಎಲ್ಲೆಲ್ಲೂ ಓಡುವ ಮನಸ್ಸೇ ಯಾಡು ನಿಮಗಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.

0: ಈ ಮನಸ್ಸೇ ಹಾಗೆ ಇಲ್ಲೆಲ್ಲೂ ಓಡ್ತಾನೆ ಇರುತ್ತೆ, ಹಿಡಿದಿಟ್ಕೋಬೇಕು. ಹಾ, ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಯಾರು?
1: ನಾನು ಗುಲ್ಬರ್ಗಾಲಿಂದ ಗೌರಿ ಅಂತ ಮಾತಾಡದ್ರಿ.
0: ಗೌರಿ?
1: ಹೌದ್ರಿ ಮೇಡಮ್.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಿ?
0: ನಾನ್ ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ?
1: ಏನಿಲ್ರಿ ಮೇಡಮ್, ಹೌಸ್ ವೈಫ್ ಇದ್ದೀನಿ.
0: ಅಡ್ಗೆ ಮಾಡ್ತೀರಾ? ಮನೆ ಕೆಲಸ ಮಾಡ್ತೀರಾ? ಮತ್ತೆ ಮನೇಲಿ ಯಾರ್ಯಾರೆಲ್ಲ ಇದ್ದೀರಾ?
1: ಮಕ್ಕಳು ಇದ್ದಾರೆ, ಮಗಳು ಮಗ ಇದ್ದಾನ.
0: ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹೌದ್ರಿ ಮೇಡಮ್.
0: ಯಾವ ಹಾಡ್ ಬೇಕು ತಮ್ಗೆ?
1: ನಮ್ಗೆ ಟೋನಿ ಮೂವಿ ನೀಲಿಯ ಬಾಣಿಂದ ಕರೆಯ.
0: ಯಾವ್ದು, ಯಾವ ಹಾಡು?
1: ಟೋನಿ ಮೂವಿ ರೀ ಮೇಡಮ್.
0: ಟೋನಿ
1: ನೀಲಿಯ ಬಾಣಿಂದ ಕರೆಯ.
0: ನೀವ್ ಹೆಂಗ್ ಮಾತಾಡ್ತಿದ್ದೀರಾ ಅಂದ್ರೆ ಮಗ್ಗಿ ಹೇಳ್ತಾರಲ್ಲ, ಎರಡೊಂದ್ಲ ಎರಡು ಎರಡೆರಡ ನಾಲ್ಕು ಅಂದ್ಕೊಂಡು, ಹಂಗೆ ಸ್ವಲ್ಪ ಲವಲವಿಕೆಯಿಂದ ಮಾತಾಡಿ. ಖುಷಿ ಆಗಿಲ್ವಾ ಕರೆ ಸಿಕ್ಕಿದ್ದು?
1: ಖುಷಿ ಆಗಿದೆ ಮೇಡಮ್.
0: ಮತ್ತೆ ಇನ್ನೇನ್ ಗೌರಿ ಸಮಾಚಾರ ಹೇಳಿ.
1: ಏನಿಲ್ರಿ ಮೇಡಮ್, ಅದೇ ಹಾಡ ಕೇಳೋದು.
0: ನೀಲಿಯ ಬಾಣದ ಬಣ್ಣದ ಅಂತನ ಹಾಡು? ಯಾವ ಹಾಡು
1: ಅಂತ ಇದಲ್ರಿ, ಟೋನಿ ಮೂವಿ ರೀ ಮೇಡಮ್, ಅಂಬರೀಷ್. ಮತ್ತು
0: ಯಾವ ಹಾಡ್ ಬೇಕು ನಿಮ್ಗೆ?
1: ನೀಲಿಯ ಬಾಣಿಂದ ಕರೆಯ ಊರಿಂದ.
0: ಓ, ಚೆನ್ನಾಗಿದೆ ಹಾಡಂತೂ, ತುಂಬಾನೇ ಅದ್ಭುತವಾದ ಹಾಡು. ಹೌದು, ಕೇಳಿದ್ದೇನೆ. ಖಂಡಿತವಾಗಿಯೂ ನಿಮ್ ಇಷ್ಟದ ಹಾಡನ್ನ ಹಾಕ್ತೇನೆ, ಪ್ರಸಾರ ಮಾಡ್ತೇನೆ, ಕೇಳಿ ಗೌರಿ. ಥ್ಯಾಂಕ್ ಯು.

0: ಎಂತ ಅದ್ಭುತವಾದ ಹಾಡನ್ನ ಕೇಳಿದ್ವಿ ಗೌರಿಯವರೇ. ನಿಮ್ಗೆ ನಿಜಕ್ಕೂ ಕೂಡ ಇಂಥದಂತಹ ಹಾಡನ್ನ ಕೇಳಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮುಂದಿನ ಕೊನೆಯ ಕರೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಎಲ್ಲಿದ್ದ, ಎಲ್ಲಿಂದ, ಯಾರು?
1: ಮಾಲಿನ್ಪುರದಿಂದ ನಿಲ್ದಾಣ ಮೇಡಮ್.
0: ಯಾರು?
1: ಮಾಲಿನ್ಪುರದಿಂದ.
0: ಮಹಾಲಿಂಗಪುರ. ತಮ್ಮ ಹೆಸರು?
1: ನೀಲಕಂಠ ಅಂತ.
0: ನೀಲಕಂಠ, ಹೇಗಿದ್ದೀರಾ?
1: ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ?
0: ನಾವು ಚೆನ್ನಾಗಿದ್ದೇವೆ. ಮತ್ತೆ ಯಾವ ಹಾಡು ಬೇಕು ತಮ್ಗೆ? ಕೊಡಿ, ನಿಮ್ ಮನೆಯವ್ರ ಜೊತೆ ಮಾತಾಡೋಣ.
1: ಅಲ್ಲ ಅಲ್ಲ, ವೈನಿಯರ್ ಕೊಡ್ತೀನಿ. ವೈನಿಯರ್ ವಿವಿಧ ಭಾರತೀಯ ಮೇಡಮ್, ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್.
0: ಹೌದಾ, ಥ್ಯಾಂಕ್ ಯು. ಜನಪದ ಜೋಡಿಯಿಂದ ಯಾವ ಹಾಡ್ಬೇಕು? ಕೊಡಿ.
2: ಹಲೋ.
0: ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ, ನೀವು?
0: ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿದ್ರಿ?
2: ನಮ್ದು ಬಿಸ್ನೆಸ್ ಇದೆ ಮೇಡಮ್.
0: ಹೌದಾ?
2: ಎಂಬ್ರಾಯ್ಡಿಂಗ್ ವರ್ಕ್ ಮಷಿನ್ ಇದೆ, ಜ್ಯುವೆಲ್ಲರಿ ಶಾಪ್ ಇದೆ.
0: ಕೇಳ್ತಾ ಇರ್ತೀರಾ ನಮ್ ಕಾರ್ಯಕ್ರಮಗಳನ್ನ?
2: ಕೇಳ್ತಾ ಇದ್ದೀವಿ. ನಮ್ಮ ಮೈದಿನವರು ಹಾಕ್ತಾ ಇದ್ದಾರೆ, ಸ್ಪೀಕರ್ ಇಡ್ತಾರ, ಕೇಳ್ತಾ ಇರ್ತೀವಿ.
0: ನಿಮ್ಗಾಗಿ ಈಗ ಜನ್ಮದ ಜೋಡಿ ಚಿತ್ರದ ಹಾಡನ್ನ ಪ್ರಸಾರ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಧನ್ಯವಾದಗಳು.
2: ಓಕೆ ಮೇಡಮ್.
0: ನಮಸ್ತೆ.

ಇದುವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಸ್ನೇಹಿತರು ಕರೆ ಮಾಡಿ ಇಷ್ಟದ ನೆಚ್ಚಿನ ಮೆಚ್ಚಿನ ಹಾಡುಗಳನ್ನ ಕೇಳಿದ್ರು. ಸಾಕಷ್ಟು ನಮ್ಮ ಸ್ನೇಹಿತರು ಸಂದೇಶದ ಮೂಲಕ ನಮಗೆ ಹಲವಾರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಸಮಯ ಇನ್ನೇನು 1 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ಲಾಠಿಚಾರ್ಜ್ ನಡೆದ ಕುರಿತಂತೆ ಚರ್ಚೆಗೆ ಒತ್ತಾಯಿಸಿ ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ನಡೆಸಿದ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಕೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷ ಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ದವಿರುವುದಾಗಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋವನ್ನು ಅಳಿಸಿದ್ದ ಮೆಟಾ ಕ್ಷಮೆಯಾಚಿಸಿದೆ. ಇದೇ ವೇಳೆ ಮೆಟಾ ಮತ್ತು ಇನ್ಸ್ಟಾಗ್ರಾಮ್ ಜಾಗತಿಕ ಮುಖ್ಯಸ್ಥರಿಗೆ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸಮನ್ಸ್ ಜಾರಿ ಮಾಡಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಜಂಟಿ ಅವಾಮಿ ಕ್ರಿಯಾ ಸಮಿತಿ ಆಯೋಜಿಸಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ 20 ಮಂದಿ ಸಾವನ್ನಪ್ಪಿದ್ದು ಹಲವು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಶ್ರೀಲಂಕಾ ವಿರುದ್ದದ 2 ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. 15 ಸದಸ್ಯರ ಈ ಬಲಿಷ್ಠ ತಂಡವನ್ನು ಶುಭಮನ್ ಗಿಲ್ ಮುನ್ನಡೆಸಲಿದ್ದು ಉಪನಾಯಕನಾಗಿ ಕನ್ನಡಿಗ ಕೆಎಲ್ ರಾಹುಲ್ ಜವಾಬ್ದಾರಿ ಹೊತ್ತಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ಯಾರಾ ಶಾಟ್ಪುಟ್ F57 ಸ್ಪರ್ಧೆಯಲ್ಲಿ ಭಾರತದ ಶರ್ಮಿಳಾ ಚಿನ್ನದ ಪದಕ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಕನ್ನಡತಿ ಕೆಶಿಲ್ಪ ಕಂಚಿನ ಪದಕಕ್ಕೆ ಭಾಜನರಾಗಿದ್ದಾರೆ. ಇಟಲಿಯ ಆರ್ಕೋದಲ್ಲಿ ನಡೆದ ಐಎಫ್ಎಸ್ಸಿ ವಿಶ್ವ ಯುವ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 15 ವರ್ಷದ ಅಮೀರಾ ಖೋಸ್ಲಾ ರಾಷ್ಟೀಯ ದಾಖಲೆ ನಿರ್ಮಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸಮಯ 1:42.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ ಆಕಾಶವಾಣಿ.

ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಗಸ್ಟ್ 5-8 ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ವನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ದತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 kg ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೆಶೈಲ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 400,000 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16th ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಆಗಸ್ಟ್ 8 ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16 ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ

0: ಎಐಎಫ್ಎಫ್ ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ ಎಐಎಫ್ಎಫ್ ನಿನ್ನೆ ಚರ್ಚೆ ನಡೆಸಿದ್ದು, ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಏನಪ್ಪ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಬಂದು ಕೂಡಲೇ ಗಂಟ್ಲು ಕಟ್ಬಿಡ್ತು ನನಗೆ. ಯಾಕೆ ಗೊತ್ತಾ, ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ನಾನು ರೆಡಿ ಇದ್ದೀನಿ ಅಂತೆಲ್ಲ ಈ ಅಟೆಂಡೆನ್ಸ್ ಕಳಿಸೇ ಬಿಟ್ಟಿದ್ದಾರೆ. ನೀವು ಕೇಳೋದೇನು ಬೇಡ, ನಾವು ರೆಡಿ ಇದ್ದೀವಿ, ಕಾರ್ಯಕ್ರಮವನ್ನು ಶುರು ಮಾಡಿ ಅಂತ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ನಿಮ್ಮ ಸಂದೇಶಗಳನ್ನು ಓದ್ತಾ ಇದ್ರೆ ನನಗೆ. ಆದರೂ ಕೂಡ ನಾನು ಇನ್ನೂ ಉಳಿದವರು ಯಾರೆಲ್ಲ ಕಾರ್ಯಕ್ರಮಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರಲ್ಲ, ಅವ್ರನ್ನೆಲ್ಲ ತುಂಬ ಆತ್ಮೀಯವಾಗಿ ಸ್ವಾಗತಿಸುವಂತಹ ಸಮಯ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಏನಪ್ಪ ಅಂದರೆ ನಮ್ಮ ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರದಿಂದ ನಾನು ರೆಡಿ ಅಂತ ಕಲಿಸಿದ್ದಾರೆ. ಕೃತಿಕಾ ಭವ್ಯ ಹೆಸರುಘಟ್ಟದಿಂದ ನಾನು ರೆಡಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಗಂಗಮ್ಮ ಕೇಶವ ಮೂರ್ತಿ ಕಳಿಸ್ಕೊಟ್ಟಿದ್ದಾರೆ. ಇನ್ಯಾರೆಲ್ಲ ರೆಡಿ ಇದ್ದೀರಾ, ಹಾಜರಾಗಿದ್ದೀರಾ, ನಮಗೊಂದು ಸಂದೇಶವನ್ನು ಕಳಿಸ್ಕೊಡಿ, ಒಂದು ಹಾಡು ಕೇಳ್ಕೊಂಡು ಬರೋಣ, ನಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ನಿಮ್ಮ ಮಧು ಮಾಲತಿಯ ವನದಾಳದಿಂದ.

ಒಂದೊಳ್ಳೆ ಅದ್ಭುತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ. ಸಾಕಷ್ಟು ಸಂದೇಶಗಳು ಬಂದ್ಬಿಟ್ಟಿದ್ದಾವೆ. ಓಹೋ, ಎಷ್ಟು ಜನ ಕಳಿಸ್ಕೊಟ್ಟಿದ್ದಾರೆ. ಶಶಿಕುಮಾರ್ ಗಿರಿನಗರದಿಂದ ನಾನ್ ರೆಡಿ ಅಂತ ಕಳಿಸ್ಕೊಡ್ತಾರೆ. ಅನಂತ್ ಕುಮಾರ್ ಅರಸು ಕಡಬದಿಂದ ನಾನ್ ರೆಡಿ ಇದ್ದೀನಿ. ಕಲ್ಲೇಶ್ವರ್ ಕುಮಾರ್ ಶ್ರೀನಗರದಿಂದ ನಾವ್ ರನ್ನಿಂಗ್ ವಿತ್ 8681. ಇವರು ಕೂಡ ಹೆಸರು ಬರೆದು ಕಳಿಸ್ಬೇಕು. ನೀವು ಎಷ್ಟು ಮುದ್ಮುದಾಗಿ ಅಕ್ಷರಗಳನ್ನ ಬರೆದು ಕಳಿಸಿದ್ರ, ನಿಮ್ಮ ಹೆಸರು ಬರೆದು ಬಿಟ್ರೆ ಇನ್ನೂ ಖುಷಿ ಆಗ್ಬಿಡುತ್ತೆ ನಮಗೆ. ರೋಹಿಣಿ ಮೋಹನ್ ಅವರು ಹಳೆ ಹುಬ್ಳಿಯಿಂದ ನಮಗೆ ಸಂದೇಶ ಕಳಿಸ್ಕೊಡ್ತಾರೆ, ನಾನ್ ರೆಡಿ ಅಂತ. ರಾಮ್ ಪ್ರಸಾದ್ ಅವರು ಕಳಿಸ್ಕೊಡಿದ್ರೆ ವಿದ್ಯಾನಗರದಿಂದ, ವಿದ್ಯಾರಣ್ಯಪುರದಿಂದ. ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ, ಹಾಗೆ ನಾನ್ ರೆಡಿ ಅಂತ 9030 ಇವ್ರು ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ, ಹಾಗೆ ಬಸವರಾಜ್ ಚಿತ್ರದುರ್ಗದಿಂದ ನಾನ್ ರೆಡಿ ಅಂತ ಹೇಳ್ತಿದ್ದಾರೆ. ಓಹೋ, ಇವ್ರು ನೋಡಿ, ನಾನು ವೆಹಿಕಲ್ ಈಗ ತಾನೇ ನಿಲ್ಲಿಸಿದ್ದೀನಿ, ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದೀನಿ. ನಾನು ರೆಡಿ ಅಂತ ಗೀತಾ ನಾಗಪ್ಪ ಗೋಪಾಲ್ ಗೌಡ ಬಡಾವಣೆಯಿಂದ ನಮಗೆ ಶಿವಮೊಗ್ಗದಿಂದ ಅವರು ರೆಡಿ ಇದ್ದಾರಂತೆ. ಸೂಪರ್. ನೀವು ಹಾಗೆ ಪುತ್ತೂರಿನಿಂದ ವಿಲಿಯಂ ಪರ್ಲಾಡ್ಕು ಪುತ್ತೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕಳಿಸ್ಕೊಟ್ಟಿದ್ದಾರೆ. ಎಲ್ಲರ ಸಂದೇಶವನ್ನು ಓದಲಿಕ್ಕೆ ಸಾಧ್ಯವಾಗಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ಖಂಡಿತ ನಿಮ್ಮೆಲ್ಲರ ಸಂದೇಶವನ್ನು ಓದೇ ಓದ್ತೀನಿ. ಈಗ ಪ್ರಶ್ನೆಗೆ ಬಂದ್ಬಿಡೋಣ, ಇಲ್ಲ ಅಂದರೆ ನೀವು ಗಲಾಟೆ ಮಾಡಿಬಿಡ್ತೀರಾ. ಎಲ್ಲರೂ ಬಂದು ಬೇಗ ಪ್ರಶ್ನೆ ಹೇಳಮ್ಮ ಅಂತ ಆಗಬಾರ್ದು. ಈಗ ಸಂವಿಧಾನ ನಮ್ಮ ದೇಶದ ರಕ್ಷಾ ಕವಚ ಅಲ್ವಾ. ಸಂವಿಧಾನವನ್ನು ನಾವು, ಸಂವಿಧಾನದ ಮಹತ್ವವನ್ನು ಅರ್ಥಕೊಳ್ಬೇಕು. ಸಂವಿಧಾನದ ಅರಿವು ನಮಗಿರಬೇಕು. ನಮ್ಮನ್ನು ಕಾಯುವಂತಹ, ನಮಗೆ ರಕ್ಷಣೆ ಕೊಡುವಂತಹ, ನಮಗೆ ತೊಂದರೆ ಆದಾಗ ನಾವು ಕಾನೂನಿನ ಮೊರೆ ಹೋಗ್ತೇವೆ. ನಮ್ಮನ್ನು ಸದಾಕಾಲ ಕಾಯುವಂಥದ್ದೇ ಸಂವಿಧಾನ. ಹಾಗಾಗಿ ಮೊದಲನೇದಾಗಿ ನಾವು ಸಂವಿಧಾನದ ಪ್ರಶ್ನೆಯನ್ನು ಕೇಳಿಬಿಡೋಣ. ಈಗಾಗಲೇ ನಿಮಗೆ ಗೊತ್ತು, ನಮ್ಮ ದೇಶದ ಸಂವಿಧಾನ ಬೃಹತ್ತಾದಂತಹ ಸಂವಿಧಾನ, ಬಹಳ ದೊಡ್ಡ ಸಂವಿಧಾನ ನಮ್ಮದು. ಈ ಸಂವಿಧಾನದ ಹಲವಾರು ಅಂಶಗಳನ್ನು ಬೇರೆ ಬೇರೆ ದೇಶಗಳಿಂದಲೂ ಕೂಡ ಎರವಲಾಗಿ ಕೂಡ ಪಡ್ಕೊಂಡಿದ್ದೇವೆ. ಈಗ ಕೇಳುವಂತಹ ಪ್ರಶ್ನೆ ಏನಪ್ಪ ಅಂದರೆ, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಲ್ಲ, ಆ ಒಂದು ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲಾಗಿ ಪಡೆಯಲಾಯಿತು, ಇದು ನಮ್ಮ ಪ್ರಶ್ನೆ. ಪತ್ರವನ್ನು ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 1:33 ರಸಪ್ರಶ್ನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಅಬ್ಬಬ್ಬ, ಎಷ್ಟು ಜನ ಕಳಿಸಿದೀರ ಉತ್ತರವನ್ನ, ಇಷ್ಟು ಜನರ ಹೆಸರನ್ನ ನಾನು ಓದಕ್ಕಾಗುತ್ತಾ? ಎಷ್ಟು ಜನ ಬೈಕತ್ತಿರೋ ಗೊತ್ತಿಲ್ಲ ನನಗೆ, ಆದರೆ ಎಷ್ಟಾಗುತ್ತೋ ಅಷ್ಟು ಓದುತ್ತೇನೆ, ಯಾಕಂದರೆ ಸಮಯ ಕಡಿಮೆ ಇದೆಯಲ್ವಾ. ಮೊದಲನೇದಾಗಿ

ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರುವಂತವ್ರು ಯಾರಪ್ಪ ಅಂದ್ರೆ ಎನ್ ಆರ್ ಪ್ರಸಾದ್ ಅವರು, ರಾಜಾಜಿನಗರದಿಂದ. ಎನ್ ಆರ್ ಪ್ರಸಾದ್, ಅಭಿನಂದನೆ ಕೊಡೋದು ನಮ್ಗೆ. ಹಾಗೆ ಗಂಗಮ್ಮ ಕೇಶವಮೂರ್ತಿ ಅವರು, ನಿಮ್ಮ ಉತ್ತರ ತಪ್ಪಿದೆ ಗಂಗಮ್ಮ. ಮತ್ತೆ ಇನ್ಯಾರು ಕಳ್ಸಿಕೊಟ್ಟಿದ್ದಾರೆ, ಇವರೇನು ಅಂಕಣ ಬರೆದು ಕಳಿಸಿದ್ದಾರೆ, ಉತ್ತರ ಬರೀರಿ ಅಂದರೆ ನೀವು 10-15 ವಾಕ್ಯದಲ್ಲಿ ಅಂತ ಬರೆದು ಕಳಿಸಿದ್ದೀರಾ. ಜಗದಾಂಬಿಕಾ ಹಂಸವೇಣಿ ಅವರು, ಹಾಯ್ ಜಗದಾಂಬಿಕಾ, ಇವರು ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿ, ಇವರು ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬದವರು ಕೂಡ ಸರಿ ಉತ್ತರ ಕಳಿಸ್ಕೊಟ್ಟಿದ್ದೀರಿ. ಸುಧಾಮೂರ್ತಿ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೊನ್ನೂರಲ್ಲಿ ಅವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಏನು ಹನುಮಂತಾಪುರದಿಂದ ಕಳಿಸ್ಕೊಟ್ಟಿದ್ದಾರೆ. ಶಂಕರ್ ಗಜೇಂದ್ರಗಡದಿಂದ ಸರಿಯಾದ ಉತ್ತರ ಇದೆ. ಹಾಗೆ ಗಜಾನನ್ ಭಟ್ ಅವರು ಬೋಳನಮಕ್ಕಿ ಹೊನ್ನಾವರದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಡ್ತಾರೆ. ಕವಿತಾ ಶ್ರೀನಿವಾಸ್ ಅವರು ಸರಿ ಉತ್ತರ ಕಳಿಸ್ಕೊಡ್ತಾರೆ. ಶೋಭಾ ಅವರು ಹಾಸನ್ನಿಂದ ಸರಿ ಉತ್ತರ. ಮಾಧವನ್ ಚೆನ್ನೈನಿಂದ ತಪ್ಪುತ್ತರ ಮಾಧವನ್. ಹಾಗೆ ಅನಂತ್ ಕುಮಾರ್ ಅರಸು ಕಡಬ ಇಲ್ಲಿ ಹೇಳ್ತಾವ್ರೆ, ತಪ್ಪುತ್ತರ ಆದರೆ ಹೇಳ್ಬೇಡಿ ನಮ್ಮ ಹೆಸರನ್ನ ದಯವಿಟ್ಟು ಅಂತ, ಖಂಡಿತ ಇಡಲ್ಲ ನೆಕ್ಸ್ಟ್ ಟೈಮ್. ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ರಘುನಾರಾಯಣ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶರ್ಮಿಳಾ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಸ್ಮಯ ಇವರು ಕೂಡ ಸರಿಯಾದ ಉತ್ತರ ಕಳಿಸ್ಕೊಡ್ತಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸರಿಯಾದ ಉತ್ತರ ಇದೆ. ಲಕ್ಷ್ಮಣ್ ಮಲ್ಲೇಶ್ವರದಿಂದ ಸರಿ ಉತ್ತರ. ಪೂರ್ಣಿಮಾ ಮೇಸ್ತ್ರಿ ಅವರು ಸರಿ ಉತ್ತರ. ಹಾಗೆ ಯಾರು ಇವರು, ಶರತ್ ಪದ್ಮಜ ಬಿಡೆ ಇವರು ಕೂಡ ಸರಿಯಾದ ಉತ್ತರ. ಅನುಪಮ ಅವರು ಸರಿ ಉತ್ತರ, ಕುಮಾರ್ ಪಾರ್ಕ್ನಿಂದ ಅನುಪಮ. ಮತ್ತು ಸುಧೀಂದ್ರ ಮಲ್ಲೇಶ್ವರಂನಿಂದ ಅವರು ಸರಿ ಉತ್ತರ. ಹಾಗೆ ಇವರೇನ್ರಿ ಹಿಂಗೆ ಕಳಿಸೋರೆ. ಮತ್ತು ಇವರು ಯಾರು, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಅಮೆರಿಕಾ ಅಂತ ಕಳಿಸ್ಕೊಟ್ಟಿದ್ದಾರೆ. ಶ್ವೇತಾ ಎಂ ರಾವ್ ಸುಳ್ಯದಿಂದ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರೇಖಾ ಅಕ್ಕಿ ವೈಎಸ್ ಕಾಲೋನಿಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಾಘವನ್ ವಿಲ್ಸನ್ ಗಾರ್ಡನ್ನಿಂದ ಸರಿ ಉತ್ತರ ಇದೆ. ಇನ್ನೂ ಸರಿಯಾದ ಉತ್ತರ ತುಂಬ ಜನ ಕಳಿಸಿದ್ದೀರಾ, ಸದ್ಯಕ್ಕೆ ಇಷ್ಟಿರಲಿ, ಬೇರೆಯವರೆಲ್ಲರೂ ಬೇಜಾರು ಮಾಡ್ಕೋಬೇಡಿ. ಸರಿಯಾದ ಉತ್ತರ USA ಆಯಿತಾ, ಇದು ಸರಿಯಾದ ಉತ್ತರ ಆಗಿತ್ತು. ಅಮೇರಿಕಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ಇದು ಸರಿಯಾದ ಉತ್ತರ ಆಗಿತ್ತು. ತೀರ್ಥಪ್ರಸಾದ್ ಅವರು ದೊಡ್ಡ ಮೇಟಿ ಕುರ್ಕೆಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಒಂದು ಉತ್ತರಕ್ಕೆ ಒಂದು ಜೋರಾದ ಚಪ್ಪಾಳೆ, ಎಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನು ಮುಂದಿನ ಪ್ರಶ್ನೆಯನ್ನು ಕೇಳಿಬಿಡ್ಲಾ? ನನಗೆ ಗೊತ್ತು ಕಾಯ್ಕೊಂಡಿದ್ದೀರಾ, ನನಗೂ ಕೇಳೋದಕ್ಕೆ ಖುಷಿ. ಈ ಪ್ರಶ್ನೆ ಬಂದು, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ, ಇದು ಯಾರ ವಚನ? ಇದು ಇದನ್ನು ಬರೆದವರು ಯಾರು, ಇದು ಯಾರ ವಚನ? ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091029.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 1:42 ರಸಪ್ರಶ್ನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಪ್ರಶ್ನೆಗೆ ಅಂತ ನೋಡೋದಾದ್ರೆ ಎಷ್ಟು ಜನ ಕಳಿಸಿದ್ದೀರಾ ಅಂದ್ರೆ ಅಬ್ಬ ಇಷ್ಟು ಜನ ಭಾಗವಹಿಸ್ತಿದ್ದೀರಾ ಅಂತಾನೆ ಒಂಥರ ಖುಷಿ ನಮಗೆ. ಮೊದಲನೇದಾಗಿ ಯಾರು ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ನೋಡಿ ನಮ್ಮ ಕಂಪ್ಯೂಟರ್ ಈ ಮಹಾಶಯ ಏನು ಗೊತ್ತಾ, ಈ ರಸಪ್ರಶ್ನೆ ಅಥವಾ ನಿಮ್ಮಿಂದ ಏನಾದರೂ ಉತ್ತರ ತೆಗೆದುಕೊಳ್ತೀವಿ ಅಂತ ಏನಾರ ಕಾರ್ಯಕ್ರಮ ಬಂದುಬಿಟ್ರೆ ಸಾಕು, ಇವ್ರಿಗೇನೋ ಒಂಥರ ಆನಂದ ಜಂಪ್ ಪಡಿತಾ ಇರ್ತಾರೆ ಇವರು. ನಿಂತಲ್ಲಿ ನಿಲ್ಲಲಾರೆ ಅಂತ ಇವರು. ಇರಲಿ, ಇವರನ್ನು ನಿಲ್ಲಿಸ್ತೇವೆ ನಾವು, ಬಿಡಲ್ಲ. ಯಾರು ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಈಗಷ್ಟೇ ತೆಗೆದಿಟ್ಟಿದ್ದೆ ನೋಡಿ, ಮೇಲೆ ಹೋಗ್ಬಿಟ್ಟಿದ್ದಾರೆ ಅವರು.

ಪೂರ್ಣಿಮಾ ಅವರು ಲಾಲ್ಬಾಗ್ನಿಂದ, ಪೂರ್ಣಿಮಾ ಇವರು ಲಾಲ್ಬಾಗ್ನಿಂದ ಸರಿಯಾದ ಉತ್ತರವನ್ನು ಅತಿ ಬೇಗನೆ ಕಳಿಸ್ಕೊಟ್ಟಿದ್ದಾರೆ. ಪೂರ್ಣಿಮಾ ಅಭಿನಂದನೆಗಳು ತಮಗೆ. ಜಗದಾಂಬಿಕಾ ಹಂಸವೇಣಿಯವರು ಕಳಿಸ್ಕೊಟ್ಟಿದ್ದಾರೆ, ನಾಗರತ್ನ ನಾರಾಯಣ ಸ್ವಾಮಿಯವರು ಕಳಿಸ್ಕೊಟ್ಟಿದ್ದಾರೆ, ಕಿರಣ್ ಅವರು ದೇವರ ಚಿಕ್ಕನಹಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ, ಗಜಾನನ್ ಭಟ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಯಾರು ಇವರು ಹನುಮಂತಪುರದಿಂದ

ಕನ್ನಡದಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬದವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಘು ನಾರಾಯಣ್ ಅವರ ಉತ್ತರ ಸರಿ ಇದೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬದಿಂದ ಸರಿಯಾದ ಉತ್ತರ, ಅನುಪಮಾ ಕುಮಾರ್ ಪಾರ್ಕ್ನಿಂದ, ಹಾಗೆ ಯತೀಶ್ ಚಾಮರಾಜನಗರದಿಂದ, ಹಾಗೆ ಎನ್ ರಾಘವನ್ ವಿಲ್ಸನ್ ಗಾರ್ಡನ್ನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಾ. ಹಾಗೆ ಮಲ್ಲೇಶ್ವರದಿಂದ ಹರೀಶ್ ಅವರು, ಮತ್ತು ಶಂಕರ್ ಅವರು, ಸಾವಿತ್ರಿ ಸರ್ವಜ್ಞ ಅಂತ ಹೆಸರು ಕಳಿಸ್ಬಿಟ್ಟಿದ್ದೀರಾ, ಸರ್ವಜ್ಞ ಅಲ್ಲ, ಮತ್ತು ಸುಭಾನ್ ಕೋರಿಯವರು ಹಂಪಸಾಗರದಿಂದ ಸರಿಯಾದ ಉತ್ತರ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸರಿಯಾದ ಉತ್ತರ, ಪೂರ್ಣಿಮಾ ಮೇಸ್ತ್ರಿ ಇವರು ಕೂಡ ಸರಿಯಾದ ಉತ್ತರ, ಮತ್ತು ಸುಧಾಮೂರ್ತಿ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿಯಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಶಶಿಕುಮಾರ್ ಗಿರಿನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಉದಯ್ ಕರ್ಕೇರ ಉಡುಪಿಯಿಂದ, ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿಯಿಂದ, ಹಾಗೆ ಲಕ್ಷ್ಮಣ್ ಮಲ್ಲೇಶ್ವರದಿಂದ, ವರಲಕ್ಷ್ಮಿ ಮೋಹನ್ ಹೆಸರುಘಟ್ಟದಿಂದ, ಹಾಗೆ ಗುರುರಾಜ್ ಸೋಮಯಾಜಿ ಜ್ಞಾನ ಭಾರತಿಯಿಂದ, ಛಾಯಾ ಅವರು ಯಲಹಂಕದಿಂದ, ಮತ್ತು ವಿಸ್ಮಯ ಅವರು ಕರ್ನಾಟಕದಿಂದ ಅಂತ ಕಳಿಸ್ಕೊಟ್ಟಿದ್ದಾರೆ. ಕರ್ನಾಟಕ ಫಿನ್ಲ್ಯಾಂಡ್, ಓಕೆ ಓಕೆ. ಮತ್ತು ಮಾಧವ ಪ್ರಸಾದ್ ಇವರು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಗೀತಾ ನಾಗಪ್ಪ, ಉತ್ತರ ತಪ್ಪಿದೆ ಗೀತಾ. ಮತ್ತು ಕಲ್ಲೇಶ್ವರ ಕುಮಾರ್ ಅವರು ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಗೀತಾ ಜೋಶಿ ಅವರು ಏನು ಕಳಿಸೋರ್ಯಾರು ಪ್ರಶ್ನೆನ ಮತ್ತೊಮ್ಮೆ ಹೇಳಿ ಗೀತಾ ಅವರೇ, ಕೇಳಿಸ್ಕೋಬೇಕು, ಟೈಮ್ ಇಲ್ಲ ನಮಗೆ ಮತ್ತೊಮ್ಮೆ ಹೇಳೋಕ್ಕೆ. ಮತ್ತು ಯಾರು, ಮಾರುತಿ ಇವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಧೀರಜ್ ಕುಮಾರ್ ಅವರ ಉತ್ತರ ಸರಿ ಇದೆ. ಸುಧೀಂದ್ರ ಮಲ್ಲೇಶ್ವರದಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಧನ್ಪಾಲ್ ಅವರು ಕೂಡ ಸರಿ ಉತ್ತರ. ಸಂಗೀತಾ ವಿಜಯಪುರದಿಂದ ಸರಿಯಾದ ಉತ್ತರ. ಹೊನ್ನಾಳಿಯಿಂದ ಪ್ರಭುಗಳು ಯಾರಿಲ್ಲ, ರಾಜರೈತ ಇವರು ಕಳಿಸ್ಕೊಟ್ಟಿದ್ದು ಸರಿಯಾದ ಉತ್ತರ. ಹಾಗೆ ವಿದ್ಯಾರಣ್ಯಪುರದಿಂದ ರಾಮ್ ಪ್ರಸಾದ್ ಅವರ ಉತ್ತರ ಸರಿ ಇದೆ. ಚೈತ್ರ DM ಅವರ ಉತ್ತರ ಸರಿ ಇದೆ. ಸ್ವರೂಪ್ ಲೋಕೇಶ್ ಕುನಿಗಲ್ನಿಂದ ಸರಿಯಾದ ಉತ್ತರ. ಲಕ್ಷ್ಮೀಕಾಂತ್ ನವಲೆ ರೆಟ್ಟೆಹಳ್ಳಿಯಿಂದ, ಹಾಗೆ ಚನ್ನಗೌಡ ಮಾಕನೂರಿನಿಂದ, ಲಲಿತಾಮಣಿ ಕಳಸದಿಂದ, ಮೀನಾಕ್ಷಿ ಅವರು 8ನೇ ಮೈಲಿಯಿಂದ, ಬಸವರಾಜ್ ಚಿತ್ರದುರ್ಗದಿಂದ, ಮತ್ತು ರೇಖಾ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ, SM ಶೋಭಾ ಅವರು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ರನ್ನಿಂಗ್ ವಿತ್ 5199 ಇವರು ಕಳಿಸ್ಕೊಟ್ಟಿದ್ದಾರೆ. ಶಿವಲೀಲಾ ಅವರು ಕಳಿಸ್ಕೊಟ್ಟಿದ್ದಾರೆ ಸರಿ ಉತ್ತರವನ್ನು. ಹಾಗೆ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿಯಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ನಂದಕಿಶೋರ್ ಅವರು ಬಸವನಗುಡಿಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರಿವರು, ಲಿಂಗಸೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಇಲ್ಲಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಭಾ ದೀಪಕ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಇವರು ಯಾರೋ ನನ್ನ ಹೆಸರನ್ನೇ ಬರೆದು ಕಳಿಸಿದ್ದಾರೆ. ಇರಲಿ, ನಾನು ನಿಮ್ಮ ಹೆಸರು ಓದಲ್ಲ. ಮತ್ತು ವಿಲಿಯಂ ಪರ್ಲಾಡ್ಕು ಪುತ್ತೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಸ್ಮಯ ಇವರು ನನ್ನ ಹೆಸರನ್ನು ಪೂರ್ತಿ ಓದಿ ಅಂತ ಕಳಿಸ್ಕೊಟ್ಟಿದ್ದಾರೆ. ವಿಸ್ಮಯ ಕರ್ನಾಟಕ, ಆಯಿತು ವಿಸ್ಮಯ, ಪೂರ್ತಿ ಓದ್ದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಉತ್ತರಕ್ಕೆ ಧನ್ಯವಾದಗಳು. ಉತ್ತರ ಅಲ್ಲಮ್ಮ ಪ್ರಭು, ಇದು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ. ಕನ್ನಡ ಭಾಷೆಗೆ ರಾಷ್ಟ್ರೀಯ ಭಾರತೀಯ ಶಾಸ್ತ್ರೀಯ ಮನ್ನಣೆ ಸಿಕ್ಕಿದಂತಹ ವರ್ಷ, ಅಂದರೆ ಶಾಸ್ತ್ರೀಯ ಭಾಷೆ ಅಂತ ಮನ್ನಣೆ ಸಿಕ್ಕಿದಂತಹ ವರ್ಷ ಯಾವುದು?

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯೂ ಮುಗಿದೋಯ್ತು. ಈಗ ಉತ್ತರ ಹೇಳುವಂತಹ ಸಮಯ. ಪ್ರಶ್ನೆ ಹೀಗಿತ್ತು: ಕನ್ನಡ ಭಾಷೆಗೆ

ಹತ್ರ ಲೀಲಾ ಮಧು ಕೆಂಗೇರಿ. ಇವ್ರ್ಯಾರು ಲೀಲಾ ಮಧು ಕೆಂಗೇರಿ? ಹಾ ಹಾ. ಮತ್ತೆ ಇವ್ರ್ಯಾರು, ನಿಮ್ಮ ಹೆಸರು ಮೊದಲು ಬರೆದ ಹಾಕಿ. ಹೊನ್ನೂರಲ್ಲಿ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕಿರಣ್ ದೇವರ ಚಿಕ್ಕನಳ್ಳಿಯಿಂದ ಸರಿಯಾದ ಉತ್ತರ. ರಮೇಶ್ ಉಮೇಶ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇವ್ರು ಯಾರೋ ಮಿಸ್ ಕಾಲ್ ಕೊಟ್ಟಿದ್ದಾರೆ, ನಿಮ್ಮ ಹೆಸರು ಓದಲ್ಲ ನಾನು. ಗೀತಾ ಜೋಶಿ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಂಡಿದ್ದಾರೆ. ಹಾಗೆ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸರಿ ಉತ್ತರ. ಡಾಕ್ಟರ್ ಅನಂತ ಕುಮಾರ್ ಅರಸು ಅವರ ಉತ್ತರ ಸರಿ ಇದೆ. ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆ ಸರಿಯಾದ ಉತ್ತರ. ವಿಸ್ಮಯ ಕರ್ನಾಟಕ ಇವರು ಸರಿಯಾದ ಉತ್ತರ. ಹಾಗೆ ಪದ್ಮಜ ಬಿಡೆ ಹಂಪಿಸಾಗರ ಹಂಪಿನಗರ ಇಲ್ಲಿಂದ ಸರಿಯಾದ ಉತ್ತರ. ಮಾಧವಿ ಪ್ರಸಾದ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ. ವಾಸುಕಿ ಸಾಗರ್ ಸರಿಯಾದ ಉತ್ತರ. ಪೂರ್ಣಿಮಾ ಮೇಸ್ತ್ರಿ ಅವರು ಸರಿಯಾದ ಉತ್ತರ ಕಳಿಸಿದ್ದಾರೆ. ಹಾಗೆ ವರಲಕ್ಷ್ಮಿ ಪೀಣ್ಯ ಸರಿಯಾದ ಉತ್ತರ. ಅನುಪಮಾ ಕುಮಾರ ಪಾರ್ಕ್ ಸರಿಯಾದ ಉತ್ತರ. ರಾಮಚಂದ್ರಪುರಂನಿಂದ ಪದ್ಮಶ್ರೀ ಕುಟುಂಬದವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಇದೇನಿದು ವೇದಾ ಶೆಟ್ಟಿ ಅವರು ಕಾಳವಾರದಿಂದ ಕುಂದಾಪುರದಿಂದ. ಹಾಯ್ ವೇದಾ, ಹೇಗಿದ್ದೀರಾ? ಸರಿಯಾದ ಉತ್ತರ ಇದೆ. ಹಾಗೆ ನರಗುಂದದಿಂದ ಮಾರುತಿ ನಲವಡೆ ಇವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮೀಕಾಂತ್ ನವಲೆ ಸರಿಯಾದ ಉತ್ತರ ಆಗಿದೆ. ಹಾಗೆ ದಂದೀಪ್ ಸಕಲೇಶ್ಪುರದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರಿವರು ಇವರು ಪ್ರಶ್ನೆನೂ ಬರೆದು ಉತ್ತರನೂ ಬರೆದು ಕಳಿಸ್ಕೊಟ್ಟಿದ್ದೀರಾ, ಎಲ್ಲಿ ನಿಮ್ಮ ಹೆಸರೇ ಗೊತ್ತಾಗ್ತಿಲ್ಲ. ಇಲ್ಲಿ ನಂಬರ್ ಎಂಡಿಂಗ್ ವಿತ್ 9592928 ಇವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶಂಕರ್ ಗಜೇಂದ್ರಗಢದಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಇನ್ನು ಸತೀಶ್ ಉಡುಪಿಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಪೂರ್ಣಿಮಾ ಲಾಲ್ಬಾಗ್ನಿಂದ ಸರಿ ಉತ್ತರ. ಉದಯ್ ಕರ್ಕೇರ ಉಡುಪಿಯಿಂದ ಸರಿಯಾದ ಉತ್ತರ ಇದೆ. ಶೋಭಾ ಅವರು ಹಾಸನ್ನಿಂದ ಸರಿಯಾದ ಉತ್ತರವನ್ನು, ಇಂದುಮತಿ ನಾಯಕ್ ಇವರು ಸರಿಯಾದ ಉತ್ತರ ಕಳಿಸ್ತಾರೆ. ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾದಿಂದ ಸರಿಯಾದ ಉತ್ತರ. ಹಾಗೆ ಉಲ್ಲಾಸ್ ಮಲ್ಲಾಡಿ ಹಳ್ಳಿ ಇಲ್ಲಿಂದ ಸರಿಯಾದ ಉತ್ತರ. ಮಾರುತಿ ಮತ್ತು ಮಾಕನೂರು ಇಂದ್ರ ಚನ್ ಮಾಕನೂರಿನಿಂದ ಚನ್ನಗೌಡ ಇವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ಅವರ ಉತ್ತರ. ವೀಣಾ ಸತೀಶ್ ಕುಮಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನುಂಕಪ್ಪ ಕಾಂಬಳೆ ಸರಿಯಾದ ಉತ್ತರ. ವರಲಕ್ಷ್ಮಿ ಮೋಹನ್ ಸರಿಯಾದ ಉತ್ತರ. ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ಯಾರು ಕಳಿಸಿದ್ದಾರೆ, ಬೇಜಾರಾಯಿತು ಅಂತ ಕಳಿಸ್ಕೊಟ್ಟಿದ್ದಾರೆ. ಯಾರಿವರು, ಯಾಕೆ ಬೇಜಾರಾಗಿರೋದು? ನಿಮ್ಮ ಹೆಸರು ಓದಿಲ್ಲ ಅಂತನಾ? ವಿದ್ಯಾ ಹಾವೇರಿಯಿಂದ ವಿದ್ಯಾ ಶಿವಾನಂದ್ ಇವರು ಬೇಜಾರಾಯಿತು ಅಂತ. ಬೇಜಾರು ಮಾಡ್ಕೋಬೇಡ ವಿದ್ಯಾ. ಮತ್ತು ಇನ್ಯಾರು, ರೋಹಿಣಿ ಮೋಹನ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮೀನಾಕ್ಷಿ ಎಂಟನೇ ಮೈಲಿಯಿಂದ ಇವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮಾಧವನ್ ಚೆನ್ನೈನಿಂದ, ವಿಲಿಯಂ ಪರ್ಲಾಡ್ಕು ಪುತ್ತೂರಿನಿಂದ, ಹನುಮಂತವ ಮಡಿವಾಳರ್ ಜಗಳೂರಿನಿಂದ, ಹಾಗೆ ರಾಮಪ್ರಸಾದ್ ವಿದ್ಯಾರಣ್ಯದಿಂದ, ಹಾಗೆ ದೀಪಾ ಮಹಾದೇವ್ ಗುಮಟಿಯಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಬಸವರಾಜ್ ಅವರು ಚಿತ್ರದುರ್ಗದಿಂದ, ಸ್ವರೂಪ್ ಲೋಕೇಶ್ ಅವರು ಕಳಿಸ್ಕೊಟ್ಟಿದ್ದಾರೆ. ತೀರ್ಥಪ್ರಸಾದ್ ಅವರು ದೊಡ್ಡ ಮೇಟಿ ಕುರ್ಕೆಯಿಂದ, ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎನ್ ಆರ್ ಪ್ರಸಾದ್ ಅವರು ನಮಗೆ ಏನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇವ್ರು ಯಾರು ಮೇಡಮ್, ಹಿಂಗೇನು ಯಾರ್ಯಾರು ಅಂಕಣ ಬರೆದು ಕಳಿಸ್ಬಿಟ್ಟಿದ್ದೀರಾ? ಯಾರು ಮೇಡಮ್, ಇವರು ಲವಲವಿಕೆಯಿಂದ ಮಾತಾಡ್ತೀರಾ? ಹೌದಲ್ವಾ, ಮಾತಾಡಬೇಕಲ್ವಾ? ಇಲ್ಲಾಂದರೆ ನೀವೆಲ್ಲ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಇಲ್ಲವೇ ಇಲ್ಲ. ನನ್ನ ಹೆಸರು ಓದಲ್ಲ ನೀವು ಅಂತ. ಯಾರಿವರು ನನ್ನ ಹೆಸರು ಓದಿದ್ದೀನಿ? ನಿಮ್ಮ ಹೆಸರು ಹರಿಹರನ್ ವಿಜ್ಞಾನ ನಗರದಿಂದ. ಹರಿಹರನ್ ಏನು ಗೊತ್ತಾ, ಮೊದಲು ನಿಮ್ಮ ಹೆಸರು ಬರೆದ್ಬಿಡಿ, ಆಮೇಲೆ ಉತ್ತರ ಬರೆದ್ಬಿಡಿ, ಓದ್ಬಿಡ್ತೀನಿ. ನೀವು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ಫುಲ್ ಅಂಕಣ ಬರೆದಿದ್ದೀರಾ, ಅದಕ್ಕಾಗಿ ಓದೋಕ್ಕಾಗಿಲ್ಲ. ಬೇಜಾರು ಮಾಡ್ಕೋಬೇಡಿ. ನಿಮ್ಮೆಲ್ಲರ ಒಂದು ಸಂದೇಶಕ್ಕೆ ಉತ್ತರಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಜೋರಾದ ಚಪ್ಪಾಳೆ. ಉತ್ತರ ಬಂದು 2008 ಇದು ಸರಿಯಾದ ಉತ್ತರ ಆಗಿತ್ತು. ನಮ್ಮೊಂದು ಕಾರ್ಯಕ್ರಮಕ್ಕೆ, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ನಮ್ಮ ಕಾರ್ಯಕ್ರಮದ ಜೊತೆ ಜೊತೆಯಾಗಿ ನೀವೆಲ್ಲ ಸಾಕ್ತಾ ಇದ್ದೀರಾ, ನಮಗಂತೂ ತುಂಬಾ ಖುಷಿ ಆಗುತ್ತೆ. ಈಗ ಎಲ್ಲರೂ ಖುಷಿಯಾಗಿರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮಗಾಗಿ ಬರ್ತಾನೆ ಇರ್ತವೆ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ.

0: 16 Maoists, including 6 top commanders, surrender before security forces in Jharkhand. Government introduces system of registering E0 FIRs in cybercrime cases across 18 states and union territories. 7.1 magnitude earthquake hits southern Japan, tsunami warning issued. And with that, we end the midday news.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 2:15. ಇನ್ನೀಗ ಕೇಳಿ ಸ್ಪಂದನ.
2: ನಮಸ್ಕಾರ ಎಲ್ಲರಿಗೂ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷ್ಣಪ್ಪರೇ.
3: ಎಲ್ರಿಗೂ ಸ್ವಾಗತ.
2: ಹೌದು ಕೃಷ್ಣಪ್ಪ ಅವರೇ, ನಾವು 2 ಮೇಲ್ ಅಡ್ರೆಸ್ಗಳನ್ನು ಕೊಟ್ಟಿದ್ದೀವಿ. ಒಂದು ಕನ್ನಡ ವಿವಿಧ ಭಾರತಿ @gmail.com ಅಂತ ಹೇಳಿ, ಅದು ಸ್ಪಂದನ ಕಾರ್ಯಕ್ರಮಕ್ಕೆ ಅಂದರೆ ಕೇಳುಗರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋಕ್ಕೆ ಅಂತ ಕೊಟ್ಟಿರುವಂಥ ಮೇಲ್ ಅಡ್ರೆಸ್ಸು. ಇನ್ನೊಂದಿದೆ ನಮ್ಮ ಹಾಡು ಅಂತ, VB ನಮ್ಮ ಹಾಡು ಅಂತ. ಅಲ್ಲಿಗೆ ಬರೀ ಯಾವ ಹಾಡು ಬೇಕು ಅನ್ನೋದನ್ನು ಕೇಳಕ್ಕೆ ಮಾತ್ರ ನಾವು ಕೊಟ್ಟಿದ್ದೀವಿ. ನಮ್ಮ ಕೇಳುಗರು ಏನು ಮಾಡ್ತಾರೆ, ಇಲ್ಲಿದ್ದು ತೊಗೊಂಬಂದು ಅಲ್ಲಿಗೆ ಹಾಕ್ತಾರೆ, ಅಲ್ಲಿಗೆ ತಗೊಂಬಂದು ಇಲ್ಲಿಗೆ ಹಾಕ್ತಾರೆ,
3: ಒಂದು ರೀತಿ ಗೊಂದಲ.
2: ಹಾಗಾಗಿ ನಾವು ಹುಡುಕೋಬೇಕು ಮೇಲೆಲ್ಲಿದೆ ರಿಕ್ವೆಸ್ಟ್ ಹಾಡುಗಳದ್ದು ಲಿಸ್ಟ್ ಎಲ್ಲಿದೆ ಅಂತ ಹೇಳಿ.
3: ಈಗ ಮತ್ತೊಂದ್ಸಲ ಸ್ಪಷ್ಟವಾಗಿ ನಮ್ಮ ಕೇಳುಗರಿಗೆ ನಮ್ಮ ಮೇಲ್ ಐಡಿಯನ್ನು ಒಂದ್ಸಲ ಹೇಳಿ, ನಾನು ಪತ್ರದ ವಿಳಾಸವನ್ನು ನಾನು ಹೇಳ್ತೀನಿ. ಕೇಳುಗರೆ, ವಿವಿಧ ಭಾರತಿ ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಪತ್ರ ಬರೀಬೇಕಾದ್ರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ವಿವಿಧ ಭಾರತಿ ಆಕಾಶವಾಣಿ ಸ್ಪಂದನ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5028, ರಾಜಭವನ ರಸ್ತೆ, ಬೆಂಗಳೂರು. ಪಿನ್ಕೋಡ್ ನಂಬರ್ 5600001. ಈ ಒಂದು ವಿಳಾಸಕ್ಕೆ ನೀವು ಪತ್ರಗಳನ್ನು ಬರೆದು ಕಳಿಸಬಹುದು.
2: ಇವಾಗ ಮೇಲ್ ಬಗ್ಗೆ ನಾವು ಸಾಕಷ್ಟು ಸಲ ಹೇಳಿದ್ದೀವಿ, ಆದರೂ ಕೂಡ ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈಗ ಮೇಲ್ನಲ್ಲಿ ರೆಸ್ಪಾಂಡ್ ಮಾಡಬೇಕು. ಯಾಕೆ ನಾವು ಮೇಲ್ ಶುರು ಮಾಡಿದ್ದು ಅಂದರೆ, ಎಷ್ಟೊಂದು ಜನ ಈಗೆಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ತುಂಬ ಜನ, ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ಗಳಿರುತ್ತೆ, ಎಲ್ಲರೂ ಕೂಡ ಎಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಕೂಡ ಟೈಪ್ ಮಾಡಬಹುದು, ಏನೇ ಚೆಕ್ ಮಾಡ್ಕೊಳ್ಬಹುದು, ಸಮಯ ಉಳಿತಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಮೇಲ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ನಿಜವಾಗ್ಲೂ ನಾವು ಗಮನಿಸಿ ನೋಡಿದಾಗ ಕೃಷ್ಣಪ್ಪ ಅವರೇ, ಪತ್ರ ಬರೆಯೋರು ಅದೇ ಜನ, ಮೇಲ್ ಮಾಡೋರು ಅವರೇ, ಕಾಲ್ ಮಾಡೋರು ಅವರೇ, ಏನೋ ಹಂಗಾಗ್ಬಿಟ್ಟಿದೆ. ಹಾಗಾಗಿ ಯಾರಿಗಾದ್ರೂ ಕೂಡ ವಿವಿಧ ಭಾರತಿಗೆ ಸಂಬಂಧಪಟ್ಟ ಹಾಗೆ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾಗ ನಿಮಗೇನೋ ಒಂದು ಸಲಹೆ, ಸೂಚನೆ, ಅನಿಸಿಕೆ, ಅಭಿಪ್ರಾಯ, ಹೀಗೆ ಏನಾದರೂ ದೂರು ದುಮ್ಮಾನಗಳು ಆ ಥರದ್ದು ಏನಾದರೂ ಇದ್ರೆ ಕೂಡ ಖಂಡಿತ ನೀವು ನಮಗೆ ಈಗ ನಾನು ಹೇಳುವಂಥ ಮೇಲ್ಗೆ ನೀವು ಪೋಸ್ಟ್ ಮಾಡಬಹುದು. ಕನ್ನಡ KANNADAVIVIDHABHARATI ಕನ್ನಡ ವಿವಿಧ ಭಾರತಿ @gmail.com. ಇದು ಸ್ಪಂದನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ನೀವು ಬಳಸಬಹುದು. ನಮ್ಮ ಹಾಡು ಕಾರ್ಯಕ್ರಮಕ್ಕೆ ನಿಮ್ಗೆ ರಿಕ್ವೆಸ್ಟ್, ಯಾವ ಹಾಡು ಕೇಳಬೇಕು ಅಂತ ಇರುತ್ತೋ ಅದನ್ನ ದಯವಿಟ್ಟು ಅಲ್ಲಿಗೆ ಕಳಿಸಿ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಿಸಿಕೆ ಅಭಿಪ್ರಾಯಗಳಿದ್ದಾಗ ಕನ್ನಡ ವಿವಿಧ ಭಾರತಿ @gmail.com. ಎಲ್ಲವೂ ಕೂಡ ಸಣ್ಣ ಅಕ್ಷರಗಳು, ಅಂದರೆ ಕ್ಯಾಪಿಟಲ್ ಲೆಟರ್ ಬಳಸಬೇಡಿ. ಸ್ಮಾಲ್ ಲೆಟರ್ಸಿಂದ ಎಲ್ಲೂ ಕೂಡ ಸ್ಪೇಸ್ ಕೊಡದೆ ಟೈಪ್ ಮಾಡಿದ್ರೆ ನಿಮಗೆ ಈ ಮೇಲ್ ಅಡ್ರೆಸ್ ಸಿಗುತ್ತೆ, ಅಲ್ಲಿಗೆ ನೀವು ಪತ್ರಗಳನ್ನು ಕಳಿಸ್ಕೊಡ್ಬಹುದು. ಇನ್ನು ಎಂದಿನಂತೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ನಿಮಗೇನಾದರೂ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಸಂದೇಶಗಳು, ಅದನ್ನು ಕೂಡ ನೀವು ನಮಗೆ ಬರೆದು ಪೋಸ್ಟ್ ಮಾಡಬಹುದು.
3: ಸಾಮಾಜಿಕ ಜೊತೆಗೆ ಸಾಮಾನ್ಯ ವಿಷಯಗಳನ್ನು ಕೂಡ, ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ, ದೂರು ದುಮ್ಮಾನ, ಯಾವುದೇ ವಿಷಯ ಇರಲಿ ನಮ್ಮೊಂದಿಗೆ ಅವರು ಹಂಚಿಕೊಬಹುದು.
2: ಈ ಹಿಂದೆ ನಾನು ಹೇಳಿದ್ದೆ, ನೀರಿನ ಮಿತ ಬಳಕೆಗೆ ಸಂಬಂಧಪಟ್ಟಂಗೆ ನಿಮ್ಮ ಮನೆಯಲ್ಲಿ ನೀವು ನೀರನ್ನ ಹೇಗೆ, ಯಾಕಂದ್ರೆ ಇವಾಗ ಬರಗಾಲ ಒಂದು ರೀತಿಯಲ್ಲಿ, ಹೇಗೆ ನೀರನ್ನ ಮಿತ ಬಳಕೆ ಮಾಡ್ತಾ ಇದ್ದೀರಾ, ಹೇಗೆ ಮರುಬಳಕೆ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಅನಿಸಿಕೆ ಅಭಿಪ್ರಾಯ ಹಂಚಿಕೊಳ್ಳಿ ಅಂತ ಹೇಳಿದ್ವಿ. ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ಮತ್ತೊಂದು ಕಾರ್ಯಕ್ರಮದಲ್ಲಿ ಕೂಡ ಪುಸ್ತಕ ಓದೋದ್ರ ಬಗ್ಗೆ, ನೀವು ಯಾವುದು ಪುಸ್ತಕವನ್ನು ಓದ್ತೀರಾ, ನಿಮ್ಮ ಮೆಚ್ಚಿನ ಪುಸ್ತಕ ಯಾವುದು, ಸೊ ಪುಸ್ತಕ ಓದುವಂತಹ ಸಂಸ್ಕೃತಿಯನ್ನು ಬೆಳೆಸೋದು ಹೇಗೆ ಮಕ್ಕಳಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಕೇಳಿದ್ವಿ. ಅದ್ರ ಬಗ್ಗೆ ಕೂಡ ಯಾರು ಇಲ್ಲಿವರೆಗೂ ಏನು ಮೇಲ್ ಕಳಿಸಿಲ್ಲ. ಹಾಗಾಗಿ ಪರವಾಗಿಲ್ಲ, ನಾವು ಕೇಳಿದ್ದನ್ನೇ ನೀವು ಹೇಳಬೇಕು ಅಂತ ಏನೂ ಇಲ್ಲ. ನಿಮಗೆ ಅನಿಸಿದ ಹಾಗೆ ರೇಡಿಯೋದಲ್ಲಿ ಈ ಥರದೊಂದೆರಡು ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮೇಲ್ ಅಂದರೆ ನಮಗೆ ನೀವು ಸಂದೇಶವನ್ನು ಕಳಿಸಿ ಅದನ್ನು ಕೂಡ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಳ್ಳೋಕ್ಕೆ
3: ಒಂದು ಅವಕಾಶ, ಅವ್ರಿಗೂ ಕೂಡ ಒಂದು ಅವಕಾಶ, ಒಂದು ವಿಷಯವನ್ನು ನಮ್ಮ ಆಕಾಶವಾಣಿಯ ಮೂಲಕ ಪ್ರಸಾರ ಮಾಡುವುದಕ್ಕೆ ಒಂದು ಅವಕಾಶ ಇರುತ್ತೆ.
2: ಇನ್ನು ಇನ್ನೊಂದು ಪತ್ರ ಇದೆ ಇಲ್ಲಿ, ಕೆ ಸುರೇಶ್ ಅಂತ ಹೇಳಿ ರಾಯಚೂರಿಂದ ಒಂದು ಪತ್ರ ಬರೆದಿದ್ದಾರೆ.
3: ದೂರದ ಊರಿಂದ.
2: ಇದು ಎರಡು ಶೀಟ್ ಇದೆ, ಎ ಫೋರ್ ಶೀಟ್ ಅಲ್ಲಿ ಎರಡು ಶೀಟ್ ಇದೆ. ಜೊತೆಗೆ ಏನೋ ಆಕಾಶವಾಣಿ ಎಂಬ್ಲಮ್ ಎಲ್ಲ ಹಾಕಿದ್ದಾರೆ, ಹಿಂದೂಸ್ತಾನ್ ಅಂತ ಎಲ್ಲ ಬರೆದಿದ್ದಾರೆ, ದೂರದರ್ಶನದೆಲ್ಲ ಇದೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಸ್ಕಾರ ಅಂತ ಹೇಳಿ, ನಮ್ಮ ರಾಷ್ಟ್ರ ಭಾಷೆ ಹಿಂದಿ ನಮ್ಮ ಹೆಮ್ಮೆ. ಆಕಾಶವಾಣಿಯಲ್ಲಿ ಹಿಂದಿ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇದೆ, ಹಾಗೆ ನಮ್ಮ ಮುಖ್ಯವಾಹಿನಿಯಲ್ಲಿ ಉಮಂಗ್ ಅಂತ ಒಂದು ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತಾ ಇದೆ. ಇದು
3: ಶೈಕ್ಷಣಿಕ
2: ಮಕ್ಕಳಿಗೋಸ್ಕರ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮ ಇದು ಉಮಂಗ್ ಅಂತ ಹೇಳಿ. ಅದನ್ನ ನಾನು ಕೇಳ್ತಾ ಇರ್ತೀನಿ ಅವಾಗವಾಗ. ನಿಜ ಹೇಳ್ಬೇಕಂದ್ರೆ ನಾನು ಹಿಂದಿಯನ್ನ 7 ಮತ್ತು 10ನೇ ಕ್ಲಾಸ್ವರೆಗೆ 1980ರಲ್ಲಿ ಕಲ್ತಿದ್ದು, ಬರೆಯೋದನ್ನೆಲ್ಲ ಮರೆತು ಬಿಟ್ಟಿದ್ದೆ. ಯಾವಾಗ ಈ ಕಾರ್ಯಕ್ರಮವನ್ನ ಆಗಾಗ ಕೇಳ್ತಾ ಇರ್ತೀನಲ್ಲ, ಸೊ ಹಾಗಾಗಿ ನನಗೆ ಹಿಂದಿ ಮಾತಾಡೋದಕ್ಕೆ ಕೇಳಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ನಾವೀಗ 9:00 ಕೂಡ ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದೀವಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಹಿಂದಿ ಹಾಡುಗಳನ್ನ ವಿವಿಧ ಭಾರತಿಯಿಂದ ಕೇಳೋಕ್ಕೆ ಸಾಧ್ಯ ಆಗಿದ್ದು ಖುಷಿ ಕೊಡುತ್ತೆ. ಆಕಾಶವಾಣಿ ಆಕಾಶದಿಂದ ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡುತ್ತೆ ಅಂತ ಅನ್ಸುತ್ತೆ. ಆಕಾಶವಾಣಿ ಅಂದ್ರೆ ಒಂದು ಜ್ಞಾನದ ಭಂಡಾರ. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಅಡ್ವಾನ್ಸ್ ಆಗಿ ಅವ್ರು ಏನ್ ಬರ್ತಿದ್ದಾರೆ ಗೊತ್ತಾ, ಈ ಪತ್ರವನ್ನ ಓದಿದ್ದಕ್ಕೆ ನಿಮಗೆ ಧನ್ಯವಾದ ಅಂತ.
3: ನಮ್ಮ ಕೇಳುಗರು ತುಂಬಾ ಶ್ರದ್ಧೆಯಿಂದ ಆಸಕ್ತಿಯಿಂದ ಪತ್ರಗಳು ಬರೀತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಬರೀತಾ ಇದ್ದಾರೆ, ನಮಗ್ ಬಂದು ತಲುಪ್ತಾ ಇದ್ದಾವೆ. ಇಂತಹ ಸಮಯದಲ್ಲಿ ಅವರ ಪತ್ರಗಳು ಓದಲಿಲ್ಲ ಅಂದ್ರೆ ಅದು ಸಮಂಜಸವೇ.
2: ಮತ್ತೆ ಜೈ ಕರ್ನಾಟಕ, ಜೈ ಹಿಂದ್, ಜೈ ಭಾರತ ಅಂತ ಬೇರೆ ಬೇರೆ ಕಲರ್ ಇಂಕ್ ಅನ್ನೆಲ್ಲ, ಇಂಕ್ ಪೆನ್ ಎಲ್ಲ ಬಳಸಿದ್ದಾರೆ ಕೃಷ್ಣಪ್ಪ ಅವರೇ.
3: ಏನು ಪ್ರಿಂಟ್ ತೆಗೆದು ಆ ಒಂದು ಏನು ಹೆಡ್ಲೈನ್ಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಲರ್ ಕಲರ್ ಪೆನ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಇವರ ಪತ್ರಕ್ಕಾಗಿ ಮೊದಲು ನಾವು ಧನ್ಯವಾದಗಳನ್ನು ಹೇಳೋಣ.
2: ಧನ್ಯವಾದ ಹೇಳೋದು ಸರಿ. ನನ್ಗೆ ಏನ್ ಅನಿಸ್ತಾ ಇದೆ ಗೊತ್ತಾ, ಇದನ್ನ ನೋಡಿದ್ರೆ ಇವರು ಯಾರು, ಕೆ ಸುರೇಶ್ ಅವರು ರಾಯಚೂರಿಂದ ಬರೆದಿರೋ ಪತ್ರ ನೋಡಿದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು PUC ಓದ್ತಾ ಇರ್ಬೇಕಾದ್ರೆ ಟೆಸ್ಟ್ ಪೇಪರ್ ಕೊಡ್ತಾ ಇದ್ರು ನೋಡಿ ನಮ್ಗೆ. ನಾವು ಟೆಸ್ಟ್ ಬರೀತಾ ಇದ್ವಿ, ಒಂದ್ ಕಡೆ ಕ್ರಮ ಸಂಖ್ಯೆ, ಹೆಸರು, ಸಬ್ಜೆಕ್ಟು,
3: ಆಮೇಲೆ
2: ಕೆಂಪಿಂಕು, ನೀಲಿ ಇಂಕು, ಹಸಿರಿಂಕೆನ್ನೆಲ್ಲ ಬಳಸಿ ಚೆನ್ನಾಗಿ ಉತ್ತರ ಗಮನಿಸ್ಬೇಕು, ನಮ್ಮನ್ನ ನೋಡ್ಬೇಕು ಅವರು ಅಂತ ಹೇಳಿ ಮಾಡ್ತೀವಲ್ಲ, ಆ ತರದಲ್ಲಿ ಇವರು ಹೆಂಗ್ ಬರ್ದಿದ್ದಾರೆ ಅಂದ್ರೆ ಒಂಥರ ಮಕ್ಕಳೇ ಆಗೋಗ್ಬಿಟ್ಟಿದ್ದಾರೆ. ಇವತ್ತಿನ ಪತ್ರ ನೋಡ್ತಾ ಇರೋ ನನ್ಗೆ ಹಂಗೆ ಅನ್ನಿಸ್ತಾ ಇದೆ ಕೃಷ್ಣಪ್ಪ ಅವರೇ.
3: ವಿಳಾಸವನ್ನು ಹೇಳ್ಬೇಕಾದ್ರೆ ಒಂಥರ ಸಂಶಯ ಇತ್ತು, ನಿಜವಾಗ್ಲೂ
2: ಬರೀತಾರ
3: ಇವರು ಪತ್ರಗಳನ್ನ ಅಂಚೆ ಕಚೇರಿಗೆ ಹೋಗಿ ತರ್ತಾರ, ಬರೀತಾರ, ಪುನಃ ತಕೊಂಡೋಗಿ ಅಂಚೆ ಪೆಟ್ಟಿಗೆಗೆ ಅದನ್ನ ಹಾಕ್ತಾರ, ಅವ್ ನಮ್ಗೆ ತಲುಪತ್ತಾ, ಇದೆಲ್ಲ ನಾವು ಯೋಚನೆ ಮಾಡಿದ್ವಿ. ಆದ್ರೆ ನಮ್ಮ ಕೇಳೋಗ್ರು ನಿಜವಾಗ್ಲೂ ಒಂಥರ ನಿರಾಸೆ ಮಾಡಿಲ್ಲ, ಬೇಕಾದಷ್ಟು ಪತ್ರಗಳನ್ನ ತರ್ತಾ ಇದ್ದಾರೆ, ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಬರೀತಾ ಇದ್ದಾರೆ, ನಮ್ಗೆ ಕಳಿಸ್ತಿದ್ದಾರೆ, ನಾವು ಅದನ್ನು ಓದ್ತಾ ಇದೀವಿ. ಆ ಒಂದು ಪರಂಪರೆ ಪುನಃ ಪುನರಾವರ್ತನೆ ಆಗ್ತಾ ಇದೆ. ತುಂಬಾ ದೊಡ್ಡ ಪುಸ್ತಕವನ್ನು
2: ರಾಜ್ಕುಮಾರ್ ಮಾರಿಕಣ್ವೆ ಅವರು ಕೂಡ ಪತ್ರನೇ ಕಳಿಸಿರೋದು ನಮ್ಗೆ. ಆಮೇಲೆ ಶ್ಯಾಮ್ಲಾ ಚಿಕ್ಕ ತಿರುಪತಿಯಿಂದ, ಹೀಗೆ ತುಂಬಾ ಜನ ಆ ಒಂದು ಹಳೆಯ ಪದ್ಧತಿಯನ್ನ, ಆ ಸಂಪ್ರದಾಯವನ್ನ ಕೈ ಬಿಡ್ತಾ ಇಲ್ಲ ಅವರು.
3: ಹೌದು,
2: ನಾವು ಮೇಲ್ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರಿಗೇನೋ ಬರೆಯೋದ್ರಲ್ಲೇ ಖುಷಿ ಸಿಗುತ್ತೆ, ಮತ್ತೆ ಬರೆಯೋದಕ್ಕೆ ಶುರು ಮಾಡಿದಾರಲ್ವಾ, ಅದು ಬಹಳ ವಿಶೇಷ ಅಂತ ಹೇಳಬಹುದು. ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ನೀವು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಮಾತುಗಳನ್ನ ಸಾಕಷ್ಟು ಜನ ಕೇಳ್ತಾರೆ. ಯಾವಾಗ್ಲೂ ಕೂಡ ವಿವಿಧ ಭಾರತಿ ಜೊತೆಯಾಗಿರಿ, ನೀವೇ ನಮ್ಮ ಆಸ್ತಿ.
3: ಚಂದವರೇ, ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಬರೆದಂತಹ, ಇಮೇಲ್ ಮುಖಾಂತರ ಅವರು ಸಂದೇಶಗಳನ್ನು ಕಳಿಸಿದಂತಹ ಎಲ್ರಿಗೂ ನಮ್ಮ ವಿವಿಧ ಭಾರತಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ.
2: ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ಸ್ಪಂದನ ಕಾರ್ಯಕ್ರಮ ಕೇಳಿದ್ರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ಧವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ

0: ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು, ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 MBBS ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ.

0: ಹಾ ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 2:40. ಈಗ ಚಿತ್ರತಾಣ ಕಾರ್ಯಕ್ರಮ. ಚಿತ್ರತಾಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ನೀವು ಕೇಳಬಹುದು. ಯಾವ ಚಿತ್ರ ಅಂದರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಚಿತ್ರದ ಹಾಡುಗಳು ಯಾವುದಪ್ಪ ಅಂದರೆ ಹಳ್ಳಿಮೆಷ್ಟು ಚಿತ್ರದ ಗೀತೆಗಳನ್ನು ಈಗ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಕೇಳೋಣ. 1992 ತೆರೆ ಕಂಡಂತಹ ಅತ್ಯದ್ಭುತ ಚಿತ್ರ ಇದು ಹಳ್ಳಿಮೆಷ್ಟು. ರವಿಚಂದ್ರನ್ ಮತ್ತು ಬಿಂದಿಯಾ ಅವರ ಅಭಿನಯದ ಅತ್ಯದ್ಭುತ ಚಿತ್ರ ಇದು ಹಳ್ಳಿಮೆಷ್ಟು. ಚಿತ್ರದ ಹಾಡನ್ನು ಈಗ ಕೇಳೋಣ.

ಅತ್ಯದ್ಭುತವಾದಂತಹ ಚಿತ್ರ. ರವಿಚಂದ್ರನ್ ಹಾಗೂ ಬಿಂದಿಯಾ ಮತ್ತು ತಾರಾಗಣದಲ್ಲಿ ಅದ್ಭುತವಾದಂತಹ ಚಿತ್ರ. 1992 ತೆರೆ ಕಂಡಂತಹ ಈ ಚಿತ್ರದ ಹಾಡುಗಳು ಪ್ರಸಾರವಾದವು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 3:00. ಇನ್ನೀಗ ಹಿಂದಿ ಕಾರ್ಯಕ್ರಮಗಳು ನಿಮಗಾಗಿ ಕೇಳ್ತಾರೆ ನಿಮ್ಮ ನೆಚ್ಚಿನ ವಿವಿಧ ಭಾರತಿ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಹಳ್ಳಿ ಮೇಷ್ಟ್ರು ಚಿತ್ರದ ಹಾಡನ್ನ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆಗಳಾಗಿದ್ವು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ, ಜೊತೆಗೆ ಕೆಜೆ ಜಯಸುದಾಸ್ ಅವರ ಕಂಠಸಿರಿಯಲ್ಲಿ ಗೀತೆಗಳು ಮೂಡಿ ಬಂದವು. ಈ ಚಿತ್ರ 1992 ತೆರೆಕಂಡಂತಹ ಚಿತ್ರವಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪರಿಮಳ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದ್ರೆ, ಕಿರುತೆರೆಯಿಂದ ಬೆಳ್ಳಿತೆರೆಗೆ ಪದಾರ್ಪಣೆ ಮಾಡಿದಂತಹ, ಪ್ರಖ್ಯಾತಿಯನ್ನು ಹೊಂದಿದಂತಹ ನಟಿಯರ ಬಗ್ಗೆ ಇವತ್ತು ಮಾತಾಡೋಣ. ಅವರ ಚಿತ್ರಗಳು, ಅವ್ರ ಬಗೆಗಿನ ಒಂದಷ್ಟು ಮಾತುಕತೆ ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ. ಈಗಾಗಲೇ ನಾಲ್ಕು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿದ್ರಿ. ಇಲ್ಲಿ ಎರಡು ಹಾಡುಗಳು ಮೊದಲು ಮೂಡಿ ಬಂದಂತಹ ಎರಡು ಹಾಡುಗಳು ರಾಧಿಕಾ ಪಂಡಿತ್ ಅವರ ಅಭಿನಯದ ಹಾಡುಗಳಾಗಿದ್ವು. ಹೌದು, ಕಿರುತೆರೆಯಲ್ಲಿ ಬಹಳಷ್ಟು ಮಿಂಚಿ ಬಂದಂಥವರು ಬೆಳ್ಳಿತೆರೆಗೆ ರಾಧಿಕಾ ಪಂಡಿತ್ ಅವರು. ನಂದಗೋಕುಲ ಅನ್ನುವಂತಹ ಒಂದು ಧಾರಾವಾಹಿಯ ಮೂಲಕ ತುಂಬಾ ಚಿರಪರಿಚಿತರಾದರು. ನಂತರ ಸಿನಿಮಾ ಲೋಕಕ್ಕೆ ಬೆಳ್ಳಿತೆರೆಗೆ ಬಂದರು ರಾಧಿಕಾ. ತದನಂತರ ಬಂದಂಥವರು ತುಂಬಾ ಜನಪ್ರಿಯತೆಯನ್ನು ಪಡ್ಕೊಂಡಂಥವರು, ಹಾಗೆ ಈಗಲೂ ಕೂಡ ಭಾಳ ಅತ್ಯುತ್ತಮ ಜನಪ್ರಿಯ ನಟಿ ಯಾರಂದರೆ ರಚಿತಾ ರಾಮ್. ಅರಸಿ ಅನ್ನುವಂತಹ ಒಂದು ಧಾರಾವಾಹಿ ತುಂಬಾ ಜನಪ್ರಿಯತೆ ಪಡ್ಕೊಂಡಿದ್ದಂತಹ ಧಾರಾವಾಹಿ ಅದು. ಆ ಒಂದು ಕಿರುತೆರೆಯ ಮೂಲಕ ಒಂದು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಈಗಲೂ ಕೂಡ ಸಿನಿಮಾ ರಂಗದಲ್ಲಿ ಜನಪ್ರಿಯ ನಟಿಯಾಗಿ ಮಿಂಚ್ತಾ ಇದ್ದಾರೆ. ಯಾರು? ರಚಿತಾ ರಾಮ್ ಅವರು.

ಈಗಷ್ಟೇ ಎರಡು ಹಾಡುಗಳನ್ನ ಕೇಳಿದ್ರಿ. ಅಶ್ವಿನಿ ನಕ್ಷತ್ರ ಅನ್ನುವಂತಹ ಧಾರಾವಾಹಿಯ ಮೂಲಕ ಜನಪ್ರಿಯತೆಯನ್ನು ಪಡ್ಕೊಂಡಂಥವರು ಮಯೂರಿ. ಕೃಷ್ಣಲೀಲಾ ಈ ಚಿತ್ರದ ಮೂಲಕ ಅವರು ಸ್ಯಾಂಡ್ಲ್ವುಡ್ಗೆ ಎಂಟ್ರಿ ಕೊಡ್ತಾರೆ, ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟರು ಮಯೂರಿ. ಸಮಯ 4:30 ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಜನಪ್ರಿಯತೆಯನ್ನು ಗಳಿಸಿ ಪದಾರ್ಪಣೆ ಮಾಡಿದಂತಹ ನಟಿಯರ ಬಗ್ಗೆ, ಕೆಲ ನಟಿಯರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಬರೀ ಕೃಷ್ಣ ಕೃಷ್ಣ.
1: ಮೃಗನೇನಿ, ಭೂಲೋಕದಿಂದ ನಮ್ಮ ಪರಮಾತ್ಮರು ಕೃಷ್ಣ ಅವರು ಬಂದಿದ್ದಾರೆ, ಅವರ ಹೃದಯವನ್ನ ಅಲ್ಲೋಲಕಲ್ಲೋಲಗೊಳಿಸು.
2: ಅಪ್ಪಣೆ ಪ್ರಭು.

ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಜನಪ್ರಿಯತೆಯನ್ನು ಪಡ್ಕೊಂಡು ಉದಯೋನ್ಮುಖ ನಟಿಯರಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿರುವಂತಹ ನಟಿಯರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈಗಷ್ಟೇ ಎರಡು ಹಾಡು ಕೇಳಿದ್ರಿ, ಗೋವಿಂದ ಗೋವಿಂದ ಹಾಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಚಿತ್ರದ ಎರಡು ಹಾಡುಗಳು ಪ್ರಸಾರವಾದವು. ಈ ಎರಡು ಚಿತ್ರದಲ್ಲಿ ಕವಿತಾ ಅವರು ನಟಿಸಿದ್ದಾರೆ. ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಧಾರಾವಾಹಿ ಮೂಲಕ ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಕವಿತಾ ಅವರು, ತದನಂತರ ಅವರು ಒಂದು ಸಿನಿಮಾ ರಂಗಕ್ಕೆ ಸ್ಯಾಂಡ್ಲ್ವುಡ್ಗೆ ಪ್ರವೇಶವನ್ನು ಪಡ್ತಾರೆ. ಹಲವಾರು ಚಿತ್ರಗಳಲ್ಲಿಯೂ ನಟಿಸಿ ಸೈ ಎನಿಸ್ಕೊಂಡಿದ್ದಾರೆ ಕವಿತಾ.

ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದಂತಹ ಮತ್ತೋರ್ವ ಉದಯೋನ್ಮುಖ ನಟಿ ಅಂದರೆ ಅದು ನಿತ್ಯಾರಾಮ್. ಕನ್ನಡ, ತೆಲುಗು ಮತ್ತು ತಮಿಳು ಕಿರುತೆರೆಯಲ್ಲಿ ತುಂಬಾ ಸಕ್ರಿಯವಾಗಿ ಜನಪ್ರಿಯ ನಟಿ ಅನಿಸ್ಕೊಂಡಂಥವರು ನಿತ್ಯಾರಾಮ್ ಅವರು. ಮುದ್ದು ಮನಸ್ಸೆ ಅನ್ನುವಂತಹ ಒಂದು ಮುದ್ದಾದ ಸಿನಿಮಾದಲ್ಲಿಯೂ ಕೂಡ ನಟಿಸ್ತಾರೆ ಇವರು.

ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಮಯ 4:48 ಪರಿಮಳ ಕಾರ್ಯಕ್ರಮದಲ್ಲಿ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಪದಾರ್ಪಣೆ ಮಾಡಿದಂತಹ ಉದಯೋನ್ಮುಖ ನಟಿಯರ ಬಗ್ಗೆ ಮಾತನಾಡ್ತಿದ್ದೇವೆ. ಕಾದಂಬರಿ ಎನ್ನುವಂತಹ ಧಾರಾವಾಹಿ ಅಥವಾ ಸುಮತಿ ಎನ್ನುವಂತಹ ಧಾರಾವಾಹಿ ಮೂಲಕ ಜನಪ್ರಿಯತೆಯನ್ನು ಪಡೆದಂಥವರು ಶ್ವೇತಾ ಚಂಗಪ್ಪ. ಇವರು ಕೆಲವು ಸಿನಿಮಾಗಳಲ್ಲಿ ಕೂಡ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡ್ತಾರೆ ಸಿನಿಮಾಗಳ ಮೂಲಕ. ವೇದ ಚಿತ್ರ ಆಗಿರಬಹುದು, ಹಾಗೆ ಈಗ ತಾನೇ ಕೇಳಿದಂಥ ತಂಗಿಗಾಗಿ ಅನ್ನುವಂತಹ ಚಿತ್ರ ಆಗಿರಬಹುದು, ಅಥವಾ ವರ್ಷ ಚಿತ್ರ, ಈ ಚಿತ್ರಗಳಲ್ಲಿ ಇವರು ನಟನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇವರು ಕೂಡ ಒಬ್ಬ ಪ್ರಖ್ಯಾತ ನಿರೂಪಕಿ, ಹಾಗೆ ಪ್ರಖ್ಯಾತ ಕಲಾವಿದೆ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಪರಿಮಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಪರಿಮಳ ಕಾರ್ಯಕ್ರಮದಲ್ಲಿ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದಂಥ ಉದಯೋನ್ಮುಖ ನಟಿಯರ ಬಗ್ಗೆ ಕಾರ್ಯಕ್ರಮ. ಸಮಯ 4:59 5 ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ ಆಯ್ತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
2: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಕಾವೇರಿ ನದಿ ನೀರು ಆಶ್ರಿತ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ಮತ್ತೊಮ್ಮೆ ತಮಿಳುನಾಡಿಗೆ ನೀರು ಬಿಡಲು ಶರಣಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಕುರಿತಂತೆ ಚರ್ಚೆ ನಡೆಯಿತು. ಮಸೂದೆ ಕುರಿತಂತೆ ಮಾತನಾಡಿದ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್, ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಕಾನೂನನ್ನು ಮತ್ತಷ್ಟು ಕಠಿಣಗೊಳಿಸಲು ಈ

ತಿದ್ದುಪಡಿ ತರಲಾಗಿದೆ ಎಂದು ತಿಳಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟಿಸಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಜೂನ್ನಲ್ಲಿ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಶೇಕಡಾ 7.3% ಬೆಳವಣಿಗೆ ದಾಖಲಿಸಿದ್ದು ಉತ್ಪಾದನಾ ವಲಯದಲ್ಲಿ ಶೇಕಡಾ 7.8% ಹಾಗೂ ವಿದ್ಯುತ್ ಮತ್ತು ಅನಿಲ ವಲಯದಲ್ಲಿ ಶೇಕಡಾ 10.6% ಬೆಳವಣಿಗೆ ಕಂಡುಬಂದಿದೆ ಎಂದು ಸರ್ಕಾರಿ ದತ್ತಾಂಶದಲ್ಲಿ ತಿಳಿಸಲಾಗಿದೆ. ಭಾರತದ ಕಾಡಿನಲ್ಲಿ ವಿಶ್ವದ ಶೇಕಡಾ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006ರಿಂದ ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಚೀನಾದ ಹ್ಯಾಂಗ್ಝೋನಲ್ಲಿ ನಡೆಯುತ್ತಿರುವ ISSF ವಿಶ್ವಕಪ್ ಮಿಶ್ರ ತಂಡ ವಿಭಾಗದ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಸೋನಂ ಉತ್ತಮಸ್ಕರ್ ಮತ್ತು ಹಿಮಾಂಶು ಧಿಲ್ಲೋನ್ ಕಂಚಿನ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ, ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ನಿಮ್ಮೆಲ್ಲರಿಗೋಸ್ಕರ. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:02 ಗಾನ ಭಜಾನ ಮುಂದುವರಿಯುವುದು, 7:22 ಕಗ್ಗದ ಸಿರಿ, 7:45 ಗಾನ ಭಜಾನ ಮುಂದುವರಿಯುವುದು, 8:02 ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆ, ಕನ್ನಡ ರತ್ನ ಭಂಡಾರ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಕೇಳಬಹುದು. 10:02 ಜಾನಪದ ಜಂಗಮನ ಸವಿ ನೆನಪು ವಿಶೇಷ ಕಾರ್ಯಕ್ರಮ, ಗಾಂಧಿವಾದಿ ಪರಿಸರ ಪ್ರೇಮಿ ಜಾನಪದ ತಜ್ಞ ಡಾ ಎಸ್ಕೆ ಕರೀಂ ಖಾನ್ ಅವರು ನಮ್ಮನ್ನು ಅಗಲಿದ ದಿನದ ಸಂದರ್ಭದಲ್ಲಿ ಡಾ ವಿ ಶ್ರೀನಿವಾಸ ಮೂರ್ತಿ ಅವರು ಕರೀಂ ಖಾನ್ ಅವರೊಂದಿಗಿನ ಒಡನಾಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ತನ್ವೀರ್ ಅಹಮದ್ ಅವರು ತಾತನವರ ಕುರಿತು ಮಾತನಾಡುತ್ತಾರೆ. ಕೇಳಿ ನಾಳೆ ಬೆಳಿಗ್ಗೆ 10:02 ಜಾನಪದ ಜಂಗಮ ಡಾ ಎಸ್ಕೆ ಕರೀಂ ಖಾನ್ ಕುರಿತ ವಿಶೇಷ ಕಾರ್ಯಕ್ರಮ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. 11:30 ಕಲಾಭಾರತಿ.

12:05 ಕರೆಗೊಂದು ಹಾಡು, 1:20 ಗೇಮ್ ಶೋ ಪದಬಂಧ, 2:15 ಸ್ಪಂದನ ಕಾರ್ಯಕ್ರಮ, 2:40 ಚಿತ್ರತಾನ, 3:00 ಸಖಿ ಸಹೇಲಿ, 4:00 ಪಿತಾರ ಪ್ರಾಯೋಜಿತ ಕಾರ್ಯಕ್ರಮ, 4:30 ಪರಿಮಳ, 5:05 ಸೇಫ್ ಡ್ರೈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:22 ಕಗ್ಗದ ಸಿರಿ, 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸೇಫ್ ಡ್ರೈ ಓಲ್ಡ್ ಇಸ್ ಗೋಲ್ಡ್ಗೆ. ನಾನು ನಿಮ್ಮ ಆರ್ ಜೆ ಸ್ವಾತಿ. ಮೊದಲ ಗೀತೆ ಮೂಡಿ ಬರ್ತಿದೆ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಒಂದ್ಸಲಿ ಯೋಚನೆ ಮಾಡಿ, ಓಲ್ಡ್ ಅಂದರೆ ಹಳೆಯದು, ಹಳೆಯ ದಿನಗಳನ್ನು ಮೆಲ್ಕ್ ಹಾಕೋದು, ನೆನ್ಪು ಮಾಡ್ಕೊಳ್ಳೋದು ಅಂದರೆ ಎಷ್ಟು ಚಂದ ಅಲ್ವಾ? ಮನಸ್ಸಿಗೆ ಏನೋ ಒಂಥರ ಮುದ ಕೊಡುವಂತಹ ಸಮಯ ಅದು. ಹೇಳಿ ಕೇಳಿ, ಇವಾಗ ಊರಲ್ಲೆಲ್ಲ ಕಡೆ ಮಳೆಗಾಲ. ನೀವು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದ ದಿನಗಳಲ್ಲಿ ಈ ಮಳೆಗಾಲದಲ್ಲಿ ಸ್ಕೂಲ್ ಬಿಟ್ಟ ತಕ್ಷಣ ಗೆಳತಿಯರ ಜೊತೆ ಗೆಳೆಯರ ಜೊತೆ ಆ ಬ್ಯಾಗ್ ಒದ್ದೆ ಆಗುತ್ತೆ, ರೈನ್ ಕೋಟು ಅಥವಾ ಛತ್ರಿನೋ ಹಿಡ್ಕೊಂಡು ಎಷ್ಟೋ ದೂರ ತನಕ ಮನೆಗೆ ನಡ್ಕೊಂಬರ್ಬೇಕಿತ್ತು. ಆಗೆಲ್ಲ ಸ್ಕೂಲ್ ಬಸ್ಸು ಅಥವಾ ಇನ್ನೇನೋ ಸೌಕರ್ಯಗಳು ಇರ್ತಾ ಇರಲಿಲ್ಲ. ಸೊ ನಡ್ಕೊಂಡೇ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಬರ್ತಿರ್ಬೇಕಿತ್ತು. ಆದರೆ ಅದನ್ನು ಎಷ್ಟೋ ಎಂಜಾಯ್ ಮಾಡ್ತಾ ಇದ್ವಿ ಅಲ್ವಾ? ಆ ನಡ್ಕೊಂಡು ಬರುವಾಗ ಮಳೆ ಬಂದುಬಿಡ್ತಂತು ಅಂದರೆ ಆ ಗದ್ದೆ ಬದಿಯಲ್ಲಿ ಆ ನೀರಿನ ಹೊಂಡದಲ್ಲಿ ಆಟ ಆಡೋದೇನು, ಆ ಏಡಿಗಳನ್ನು ನೋಡಿ ಅದನ್ನು ಅದೆಲ್ಲಿ ಹೋಯ್ತು ಅದ್ರ ಮನೆಯಲ್ಲಿ ಅಂತ ಹುಡ್ಕೋದೇನು, ಅಕ್ಕಪಕ್ಕದಲ್ಲಿ ಮನೆ ಮರಗಳಿದ್ರೆ ಆ ಹಣ್ಣಿನ ಮರಗಳಿದ್ರೆ ಆ ಹಣ್ಣು ಕುಯ್ಕೊಂಡು ತಿನ್ಕೊಂಡು ಮಾತಾಡಿಕೊಂಡು ಯೂನಿಫಾರ್ಮ್ ಜೋಬ್ನಲ್ಲಿ ಹುಣಸೆ ಹಣ್ಣು ಅಥವಾ ಇನ್ನೇನೋ ಬೀಜನೋ ಏನೋ ಇಟ್ಕೊಂಡು ಅದನ್ನು ತಿಂತಾನೋ ಕುರುಕ್ಲೇನೋ ತಿನ್ಕೊಂಡು ಬರ್ತಾ ಇದ್ರೆ, ಆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಬರ್ತಾ ಇದ್ರೆ, ಮಳೆ ಏನು ಗುಡುಗೇನು ಏನು ಬಂದ್ರೂ ನಮಗದೇನು ದೊಡ್ಡ ವಿಷಯ ಅಂತಲೇ ಅನಿಸ್ತಾ ಇರಲಿಲ್ಲ. ಮನೆಗೆ ಬಂದಮೇಲೆ ಏನೇನೆಲ್ಲ ಮಾಡಿಕೊಡ್ತಿದ್ರಲ್ವಾ ಅಮ್ಮ. ಇವಾಗಿನ ಥರ ಫಾಸ್ಟ್ ಫುಡ್ ಏನೂ ಸಿಗ್ತಾ ಇರಲಿಲ್ಲ, ಆದರೆ ಆಗಿನ ವಿಶೇಷ ತಿಂಡಿಗಳು ಮಳೆಗಾಲಕ್ಕೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತ ಹೇಳಿ ನಾವೇನು ಇವಾಗ ಹೇಳ್ತೀವಿ, ಆಗ ಬೇರೆ ಥರನೇ ಸ್ನ್ಯಾಕ್ಸ್ ಇರ್ತಾ ಇತ್ತು. ಮಳೆಗಾಲದಲ್ಲಿ ಸ್ಕೂಲಿಂದ ಬಂದಮೇಲೆ ಅಮ್ಮ ಏನು ಮಾಡಿಕೊಡ್ತಾಯಿದ್ರು? ಹಳೆಯ ದಿನಗಳನ್ನು ಮೆಲ್ಕ್ ಹಾಕ್ತಾ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಗೋಣ. ನಿಮಗೇನಾದರೂ ನೆನಪಾಯ್ತಾ ಹಳೆಯ ದಿನಗಳಲ್ಲಿ ಅಮ್ಮ ಮಾಡಿಕೊಡ್ತಾ ಇದ್ದಿದ್ದು ಸಂಜೆ ಹೊತ್ತಿನ ಸ್ನ್ಯಾಕ್ಸ್, ಮಳೆಗಾಲದಲ್ಲಿ ಒದ್ದೆ ಬಟ್ಟೆ ಮಾಡ್ಕೊಂಡು ಬಂದು ಬೈಸ್ಕೊಂಡು ಆ ಒಲೆ ಮುಂದೆ ಆ ಕಟ್ಟಿಗೆಯಲ್ಲಿ ಕೆಂಡದಲ್ಲಿ ಕಾಯಿಸ್ಕೊಂಡು ಏನಾದರೂ ತಿಂದಿದ್ದು ನೆನಪಾದರೆ ಬರ್ತ್ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029, 9483091029 ಅಂತ ಹೇಳ್ತಾ, ನಾಕಮಂಡಲ ಚಿತ್ರದಿಂದ ಒಂದು ಬ್ಯೂಟಿಫುಲ್ ಗೀತೆ ಮೂಡಿ ಬರ್ತಾ ಇದೆ. ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ, ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮಳೆಗಾಲದಲ್ಲಿ ಸ್ಕೂಲಿಂದ ಸಹಪಾಠಿಗಳ ಜೊತೆ ಮನೆಗೆ ಬರೋ ದಾರಿ ಇದೆ ಅಲ್ಲ, ಅದು ತುಂಬ ಜನರ ಮನಸ್ಸಿನಲ್ಲಿ ಅಚ್ಚಳಿಯಾದಂತೆ ಕೂತ್ಬಿಟ್ಟಿರುತ್ತೆ ಆ ನೆನಪುಗಳು. ಯಾಕೆ ಅಂದರೆ ಜೋರು ಮಳೆ ಬರ್ತಾ ಇರುತ್ತೆ, ಗಾಳಿ ಬೀಸ್ತಾ ಇರುತ್ತೆ, ಛತ್ರಿನೋ ರೈನ್ ಕೋಟೋ ಬರೀ ನೆಪಕ್ಕೆ ಮಾತ್ರ. ಆ ಬಟ್ಟೆ ಒದ್ದೆ ಮಾಡಿಕೊಂಡು, ನೀರಲ್ಲಿ ಆಟ ಆಡಿಕೊಂಡು, ಬುಕ್ಸು ಒದ್ದೆ ಮಾಡಿಕೊಂಡು, ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು, ಎಲ್ಲ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ಕೋಲ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಅಮ್ಮ ಕೋಲ್ ಹಿಡ್ಕೊಂಡು ಕಾಯ್ತಾ ಇದ್ರು ಕೂಡ, ಬಂದಮೇಲೆ ಬೈದರೂ ಕೂಡ ಪ್ರೀತಿಯಿಂದ ಬಟ್ಟೆ ತಂದು ಟವೆಲ್ ತಂದು ತಲೆ ಒರೆಸ್ತಾ ಯಾಕೆ ಹಿಂಗೆ ಮಾಡ್ಕೊಂಬಂದೆ ಅಂತ ಆ ಒಂದು ಅಪ್ಪುಗೆ ಇದೆ ಅಲ್ಲ, ಆ ಬೆಚ್ಚನೆಯ ಸ್ಪರ್ಶ, ಆ ಒಂದು ಚಳಿ ಗಾಳಿ ಮಳೆಯಲ್ಲೂ ಕೂಡ ಒಂದು ಬೆಚ್ಚನೆಯ ಅನುಭವ ನೀಡುವಂಥದ್ದು. ಅದಾದಮೇಲೆ ಆಗಿನ ಒಂದು ಸಿಚುಯೇಷನಲ್ಲಿ ನಮಗೆ ಆರ್ಥಿಕವಾಗಿ ಅಷ್ಟು ಸಬಲರಾಗಿಲ್ಲ ಅಂದ್ರೂ ಒಂದೊಂದೇ ಜೊತೆ ಯೂನಿಫಾರ್ಮ್ ಇರ್ತಾ ಇತ್ತು, ಅದು ಸ್ಕೂಲಲ್ಲಿ ಕೊಡ್ತಾ ಇದ್ದಿದ್ದು. ಅದನ್ನೇ ಆ ಕೆಂಡದ ಒಲೆ ಹತ್ರನೋ ಅಥವಾ ಇನ್ನೆಲ್ಲೋ ಬಿಸಿಗೆ ಒಣಗಿ ಹಾಕ್ತಾ ಇದ್ರು, ಬೇಗ ಒಣಗಲಿ, ನಾಳೆಗೆ ಮತ್ತೆ ಅದೇ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕಲ್ಲ, ಇಲ್ಲಾಂದ್ರೆ ಮೇಸ್ಟ್ರು ಕೋಲ್ ಹಿಡ್ಕೊಳ್ತಾರೆ ಅಂತ. ಅದಾದ್ಮೇಲೆ ಈ ಹಲಸಿನ ಬೀಜ ಅಥವಾ ಹುಣಸೆ ಬೀಜ ಅದನ್ನೆಲ್ಲ ಈ ಕೆಂಡದ ಒಲೆಯಲ್ಲಿ, ಇನ್ನೂ ಕೆಲವ್ರ ಮನೇಲಂತೂ ಸ್ನಾನ ಮಾಡಿಸಿ ಬಿಸಿ ಹಂಡೆ ನೀರು ಕಾಯಿಸಿಡ್ತಾ ಇದ್ರು. ಮಳೆಗಾಲದಲ್ಲಿ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಬಿಸಿ ಬಿಸಿ ಬಿಸಿ ಸ್ನಾನ ಮಾಡಿಸಿ ಆ ಒಂದು

ಕಟ್ಟಿಗೆ ಒಲೆ ಹಂಡೆ ಒಲೆ ಮುಂದೆ ಬೆಚ್ಚಗೆ ಚಳಿ ಕಾಯಿಸ್ತಾ ಆ ಗೇರುಬೀಜನ ಅಥವಾ ಹುಣಸೆ ಬೀಜನ ಇನ್ನೇನೋ ಒಂದು ಹಪ್ಪಳನೋ ಏನೋ ತಿನ್ನುವಾಗ ಎಂತಹ ಚಂದ ಅಲ್ವಾ ಆ ಅನುಭವಗಳು. ಅದಕ್ಕೆ ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅಂತ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.

0: ಎಸ್, ಅದಂತೂ ನಿಜ. ನೇಚರೇ ನಮ್ಮ ಟೀಚರು. ಸ್ಕೂಲಲ್ಲಿ ಹೇಳ್ಕೊಡ್ದಿರೋ ಎಷ್ಟೋ ಪಾಠಗಳನ್ನು, ಜೀವನದ ಪಾಠಗಳನ್ನು ಪ್ರಕೃತಿ ನಮಗೆ ಹೇಳ್ಕೊಟ್ಟಿರ್ತಿತ್ತು. ನಾವು ದಾರಿಯಲ್ಲಿ ಬರುವಂತಹ ಪ್ರತಿಯೊಂದು ಮರ ಗಿಡ ಪ್ರತಿಯೊಂದನ್ನು ಗಮನಿಸಿಕೊಂಡು, ಯಾವ್ಯಾವ ಮರದಲ್ಲಿ ಯಾವಾಗ ಯಾವಾಗ ಹಣ್ಣು ಬಿಡುತ್ತೆ, ಯಾವಾಗ ಯಾವ ಕಾಯಿ ಬಿಡುತ್ತೆ, ಎಲ್ಲದನ್ನು ಮಾತಾಡಿಕೊಂಡು ಗಮನಿಸ್ಕೊಂಡೇ ಮನೆಗೆ ಬರ್ತಾ ಇದ್ದಿದ್ದು. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಇಂಡಿ ತಾಲೂಕಿನ ಹಿಂಗಡಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ತುಂಬ ಚೆನ್ನಾಗಿ ಮೂಡಿ ಬರ್ತದೆ, ಹಾಡುಗಳು ಸೂಪರ್ ಆಗಿದೆ ಅಂತಿದ್ರೆ, ಬಿಳಿ ಜೋಳ ಹುರಿದು ಹವಲು ಮಾಡಿ ಅದರ ಜೊತೆಗೆ ಕಡಲೆಕಾಯಿ ಹುರಿದ್ಕೊಡ್ತಾ ಇದ್ರು ನಮ್ಮ ತಾಯಿ, ಆ ನೆನಪು ಮರುಕಳಿಸುವಂತೆ ಮಾಡಿದ್ದಕ್ಕೆ ಧನ್ಯವಾದ ಅಂತಿರೋದು ಸ್ವರೂಪ್ ಲೋಕೇಶ್ ಟೈಲರ್ ಕುಣಿಗಲ್ನಿಂದ. ಹನುಮಂತಪ್ಪ ಹುಲ್ಗಮ್ಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರದಿಂದ, ಸ್ವಾತಿ ಮೇಡಮ್ ನಮಗೆ ಆಗ ಅಕ್ಕಿ ಹಪ್ಪಳ ಗೋಂಜಾಳ ಒಲೆಯಲ್ಲಿ ಸುಟ್ಟು ಕೊಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಸಂಧ್ಯಾ ಅವರು, ಮಳೆ ಬರ್ತಿದೆ ನಮಗೆ, ನಮ್ಮಮ್ಮ ಮಂಡಕ್ಕಿ ಅಂದರೆ ಉತ್ತರ ಕರ್ನಾಟಕದ ಸೈಡಲ್ಲಿ ಬೆಳ್ಳುಳ್ಳಿ ಚುರುಮುರಿ ಅಂತಾರೆ, ಅವುಗಳನ್ನು ಮಾಡ್ತಿದ್ರು, ಹಪ್ಪಳ ಸುಟ್ಕೊಂಡು ತಿಂತಿದ್ವಿ, ಬೇಸಿಗೆಲಿ ಮಾಡಿಟ್ಟು ಕುರುಕುಳು ತಿಂಡಿಗಳನ್ನೆಲ್ಲ ಮಳೆ ಬರ್ತಿದ್ರೆ ಎಲ್ಲ ಮಾಡಿಕೊಂಡು ತಿಂತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ ನಿಮ್ಮ ಬಾಲ್ಯದ ತಿಂಡಿಗಳ ಬಗ್ಗೆ, ಎಲ್ಲದರ ಬಗ್ಗೆ ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಕೇಳಿ ನ್ಯಾಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ವಿದೇಶಕ್ಕೆ ಹೋಗೋದೆಲ್ಲ ಇವತ್ತು ಜಾಸ್ತಿ, ಕೆಲಸಕ್ಕೆ ಹೋಗಬೇಕು ಅಥವಾ

0: ಅಲ್ಲಿ ಬದುಕು ನಡೆಸಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು ಅಂತಂತ ಹೇಳಿ ಹೋಗ್ತಾರೆ. ಬೇರೆ ಬೇರೆ ದಾಖಲೆಗಳು ಬೇಕಾಗ್ತವೆ ಅಲ್ಲಿ.
1: ಹೌದು ಹೌದು ಸರ್.
0: ಈಗ ಪಾಸ್ಪೋರ್ಟು ಮತ್ತು ವೀಸಾ ಅಂತ ಅನ್ನೋದನ್ನು ನಾವು ಕೇಳಿದ್ದೀವಿ,
1: ಹೌದು ಸರ್.
0: ಯಾವ್ಯಾವುದು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಅದ್ರ ಬಗ್ಗೆ ಹೇಳಿ ಸರ್. ಈಗ
1: ಈಗ ಉದಾಹರಣೆಗೆ ನಾವು ನಮ್ಮ ಭಾರತ ಅನ್ಕೊಳ್ಳಿ, ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ನಾವು ಹೋಗ್ಬೇಕಂತಂದ್ರೆ ಕಡ್ಡಾಯವಾಗಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಇರಲೇಬೇಕು. ಅದು ಒಂದು ದಾಖಲೆಯಾಗಿದೆ. ಈಗ ಆ ಪಾಸ್ಪೋರ್ಟನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದರೆ ಪಾಸ್ಪೋರ್ಟ್ ಇಂಡಿಯಾ ಡಾಟ್ ಗೌರ್ಮೆಂಟ್ ಇನ್ ಆನ್ಲೈನಲ್ಲಿ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಆ ಅರ್ಜಿಯನ್ನು ಸಲ್ಲಿಸಿ ನಂತರ ಅವರು ಒಂದು 4 ದಾಖಲೆಗಳನ್ನು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ವಿದ್ಯುತ್ ಬಿಲ್ಲು ಅಥವಾ ಶಾಲೆಯ ದಾಖಲೆಗಳು, ಪಾನ್ ಕಾರ್ಡು, ಈ ರೀತಿ 4 ದಾಖಲೆಗಳನ್ನು ಕಡ್ಡಾಯವಾಗಿ ಅವ್ರು ಕೇಳ್ತಾರೆ. ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಮುಗಿದ ನಂತರ ಒಂದು ದಿನಾಂಕವನ್ನು ಅವರು ಫಿಕ್ಸ್ ಮಾಡ್ತಾರೆ. ಆ ದಿನಾಂಕವನ್ನು ಫಿಕ್ಸ್ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ಅಗತ್ಯ ದಾಖಲೆಗಳನ್ನು ತಗೊಂಡು ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಪ್ರತಿ ಜಿಲ್ಲೆಯಲ್ಲೂ ಈಗ ಮಾಡಿದ್ದಾರೆ. ಅಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ನಾವು ನೇರವಾಗಿ ಹೋಗಿ ಹಾಜರು ಮಾಡಿದ್ರೆ ಆ ಎಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಅದಾದ ನಂತರ ಪೊಲೀಸರು ವೆರಿಫಿಕೇಶನ್ ಸಹ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳೇನಾದರೂ ಇದ್ರೆ ಪಾಸ್ಪೋರ್ಟ್ನ ಕೆಲವು ಸಲ ಅನುಮತಿನಿ ಕೊಡೋದಿಲ್ಲ. ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಯಾವ ಕೇಸ್ ಇದೆ ಏನು ಅಂತ ಮುಗಿಸ್ಕೊಂಡು ಆ ದಾಖಲೆಗಳನ್ನು ಸಲ್ಲಿಸಿದ್ರೆ ಪಾಸ್ಪೋರ್ಟನ್ನು ಕೊಡ್ತಾರೆ ಸರ್ಕಾರ.
0: ವೀಸಾ ಅಂತಲೂ ಇರುತ್ತಲ್ಲ,
1: ಹೌದು ಸರ್,
0: ಅದರದ್ದು ಪ್ರೊಸೀಜರ್ ಕೂಡ ಹೇಳಿ.
1: ಈಗ ವೀಸಾ ಅಂತಕ್ಕಂಥದ್ದು ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅಂತ ದೇಶ ಕೊಡ್ತಕ್ಕಂಥ ಒಂದು ಪರವಾನಗಿ ಅಥವಾ ವೀಸಾ ಅಂತೇಳಿ ಕರೀತಾರೆ. ಈ ವೀಸಾಗಳಲ್ಲಿ ಒಂದು 3-4 ಥರ ಇದೆ. ಏನಂತಂದರೆ ಟೂರಿಸ್ಟ್ ವೀಸಾ ಇದೆ, ಸ್ಟೂಡೆಂಟ್ ವೀಸಾ ಇದೆ, ಅಥವಾ ಕೆಲಸ ಮಾಡ್ತಕ್ಕಂಥ ವೀಸಾ ಇದೆ, ಆಮೇಲೆ ಎಜುಕೇಷನ್ ವೀಸಾ ಇದೆ. ಯಾವ ವ್ಯಕ್ತಿ ತಮ್ಮ ದೇಶದೊಳಗಡೆ ಬರಬೇಕು ಬೇಡ ಅಂತಕ್ಕಂಥದ್ದನ್ನು ಅವರು ನಿರ್ಧಾರ ಮಾಡಿ ವೀಸಾವನ್ನು ಫಿಕ್ಸ್ ಮಾಡ್ತಾರೆ.
0: ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕಂಪನಿ ಲೆಟರ್ ಇರ್ಬೋದು, ಬೇರೆ ಬೇರೆ ದಾಖಲೆಗಳ ಅನುಸಾರವಾಗಿ ವೀಸಾ ಅವ್ರಿಗೆ ಸಿಗುತ್ತೆ.
1: ವೀಸಾ ಅವ್ರಿಗೆ ಸಿಗುತ್ತೆ. ಅಂದರೆ ಈಗ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ವರ್ಕ್ ಪರ್ಮಿಟ್ ಇರಬೇಕು, ಎಂಪ್ಲಾಯ್ಮೆಂಟ್ ವೀಸಾ ಇದರಲ್ಲಿ ಅವ್ರು ಹೋಗ್ತಾರೆ, ಆಮೇಲೆ ಕಂಪನಿಯ ಲೆಟರ್ ಇರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಕೆಲವು ದೇಶಗಳು ಕೇಳ್ತಾ ಇದ್ದಾವೆ. ಈ ಎಲ್ಲ ದಾಖಲೆಗಳಿದ್ರೆ ವೀಸಾವನ್ನು ಕೊಡ್ತಾರೆ. ಪಾಸ್ಪೋರ್ಟ್ ಇದ್ದಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಯಾಣದ ಒಂದು 6 ಒಳಗಡೆ ನಾವು ಅದನ್ನು ಅಪ್ಲೈ ಮಾಡ್ಬೋದು. ಆಮೇಲೆ ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಆ ಒಂದು ಉದಾಹರಣೆಯನ್ನು ತಿಳಿಸ್ಬೇಕು. ನಾವೇ ಟೂರಿಸ್ಟ್ ಆಗಿ ಹೋಗ್ತಾ ಇದೀವ, ವರ್ಕ್ ಇದ್ರಲ್ಲಿ ಹೋಗ್ತಾ ಇದೀವಿ.
0: ಸರಿ ಸರಿ, ಅವೆಲ್ಲ ಕೊಡ್ತಾರೆ. ಅದಕ್ಕೆ ಏನೇನು ದಾಖಲೆಗಳು ಬೇಕಂತಂದ್ರೆ ಈಗ ಫೋಟೋ ಇತ್ಯಾದಿ ಅಂತೂ ಬೇಕು ಕಾಣಿಸುತ್ತೆ, ಮತ್ತೆ ಈ ಬ್ಯಾಂಕಿನ ಸ್ಟೇಟ್ಮೆಂಟ್ಸ್ ಎಲ್ಲ ಕೇಳ್ತಾರಲ್ಲ ಅಂತಲ್ಲ ಸರ್, ಹೇಗೆ
1: ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವ ಉದ್ದೇಶದಿಂದ ಅವರು ನಮಗೆ ಬರ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ಕ್ರಿಮಿನಲ್ ಪ್ರೊಸೀಜರ್ಗಳು ಇದರಲ್ಲಿ ಏನಾದರೂ ಇದಾರಾ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಪರಿಗಣನೆ ಮಾಡೋದಕ್ಕೆ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ವೀಸಾ ಇದರಲ್ಲಿ.
0: ಈಗ ವೀಸಾ ನಿರಾಕರಣೆ ಮಾಡ್ತಾರೆ ಕೆಲಸ ಆಗಲ್ಲ, ನಿಮಗೆ ಸಿಗಲ್ಲ ಅಂತ ಸಿಗೋದಿಲ್ಲ.
1: ಅದು ವೀಸಾ ಕೆಲವು ಸಲ ಏನಂತಂದರೆ ಸಿಗೋದಿಲ್ಲ, ಕೆಲವು ಸಲ ಸಿಗದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಯಾಕೆ ವೀಸಾವನ್ನ ನಮಗೆ ಕೊಡ್ತಾ ಇಲ್ಲ ಅಂತಕ್ಕಂಥವನ್ನ ಪರಿಶೀಲನೆ ಮಾಡಿಕೊಂಡು ಸರಿಪಡಿಸಿಕೊಂಡು ಮತ್ತೆ ಹೋಗಿ ಅಪ್ಲೈ ಮಾಡಬಹುದು. ಈ ವೀಸಾ ಕೊಡ್ತಕ್ಕಂಥದ್ದು ಆಯಾ ದೇಶದ ಒಂದು ಅಧಿಕಾರ, ಪ್ರಮೋಚದ ಅಧಿಕಾರ,
0: ಹಸ್ತಕ್ಷೇಪ ಮಾಡೋಂಗಿಲ್ಲ,
1: ನಾವು ಮಾಡೋಂಗಿಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನ ಮಾಡಲೂಬಹುದು.
0: ಕೆಲಸ ಏನೇನೋ ಸಮಸ್ಯೆ ಆಗಿರ್ತದೆ, ಮತ್ತೆ ಆ ದೇಶದವ್ರು ಏನೇನೋ ಮಾಡಿರ್ತಾರೆ, ದಂಡ ಹಾಕಿರ್ತಾರಾಗಿರ್ಬೋದು, ಗಡಿಪಾರ ಆಗಲಿ, ಏನಾದ್ರೂ ಈ ರೀತಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ವೀಸಾನೇ ಮುಂದೆ ಸಿಗದೇ ಇರೋ ಹಾಗೇನು ಕೂಡ ಮಾಡ್ತಾರೆ. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಾವು ನಮ್ಮ ಹಳೆಯ ದಿನಗಳಲ್ಲಿ, ಬಾಲ್ಯಗಳಲ್ಲಿ ಸಂಜೆ ತಿಂತಾ ಇದ್ದಿದ್ದ ಸ್ನ್ಯಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆಗ ಈಗಿನ ಥರ ಫಾಸ್ಟ್ ಫುಡ್ ಆಗಲಿ ಅಥವಾ ಇನ್ನೇನು ಚಿಪ್ಸು, ಪಿಜ್ಜಾ, ಬರ್ಗರ್ ಈ ಥರದ್ದೆಲ್ಲ ಏನು ಇರ್ತಾ ಇರಲಿಲ್ಲ. ಆಗ ಸ್ನ್ಯಾಕ್ಸ್ ಅಂತ ಅಂದರೆ ಸಂಜೆ ತಿಂಡಿ ಅಂದರೆ ಚಿಕ್ಕಿ, ಕಂಬರ್ ಕಟ್ಟು ಅಂತ ಹೇಳ್ತಾರೆ, ಅದನ್ನು ಮಾಡಿಕೊಡ್ತಾ ಇದ್ರು. ಹಾಲ್ಕೋವಾ, ಪುಟಾಣಿ ಪುಡಿ, ಕೊಬ್ಬರಿ ಬೆಲ್ಲ, ಮಂಡಕ್ಕಿ, ಕಟ್ಟಾಮಿಟ್ಟ, ಹುಣಸೆ ಬೀಜ, ಗೇರ್ಬೀಜ, ಕುಟ್ಟವಲಕ್ಕಿ, ಹೀಗೆ ಮನೇಲಿ ಏನಿದೆಯೋ ಅದನ್ನೇ ಇನ್ನೇನೋ ಒಂಚೂರು ಅದಕ್ಕೆ ಏನಾದರೂ ಉಪ್ಪು ಖಾರ ಹುಳಿ ಎಲ್ಲ ಸೇರಿಸಿ ಅದಕ್ಕೆ ಏನೋ ಒಂದು ಬಿಸಿ ಮಾಡ್ಕೊಡ್ತಾ ಇದ್ರು. ಅವ್ರು ಏನೇ ಮಾಡಿಕೊಟ್ರು ಆ ಒಂದು ಸಂಜೆ ಹೊತ್ತಲ್ಲಿ ಮನೆಗೆ ಬಂದಾಗ ಬಿಸಿ ಬಿಸಿ ಅಮ್ಮ ಮಾಡಿಕೊಡ್ತಾ ಇದ್ದಾಗ ಅದು ಎಷ್ಟು ರುಚಿ ಅನಿಸ್ತಾ ಇತ್ತಲ್ವ. ಇವಾಗ ಮನೆ ತುಂಬ ತಿಂಡಿ ಇರುತ್ತೆ, ಏನು ಬೇಕೋ ಅದನ್ನು ತಕ್ಷಣ ಆರ್ಡರ್ ಮಾಡ್ಕೊಂಡು ತಗೊಂಡು ತಿನ್ನೋ ಅಂಥ ಒಂದು ಅವಕಾಶ, ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಇರುತ್ತೆ. ಬಟ್ ಸ್ಟಿಲ್ ಆ ಒಂದು ಖುಷಿ ನಮಗೆ ಸಿಗೋದಿಲ್ಲ ಅಲ್ವಾ. ಅದಕ್ಕೆ ಹೇಳೋದು ಬಾಲ್ಯ, ಹಳೆಯ ನೆನಪುಗಳು ಅಂತ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಹೇಳ್ತಿದ್ದಾರೆ, ಮಳೆಯಲ್ಲಿ ನೆನ್ಕೊಂಡು ಬಂದಾಗ ನಮ್ಮ ತಾಯಿ ಬಿಸಿ ಬಿಸಿ ಚಹಾ ಮಾಡಿ ಕೊಡ್ತಾ ಇದ್ರು, ಹಪ್ಪಳ ಸಂಡ್ಗಿ ಚಕ್ಲಿ ಕೊಡ್ತಿದ್ರು, ಕೈ ತುತ್ತು ಮಾಡಿ ಕೊಡ್ತಾ ಇದ್ರು. ಹೇಗೆ ಇದನ್ನೆಲ್ಲ ಮರೆಯೋದಕ್ಕಾಗತ್ತೆ, ಕೇಳೋದಕ್ಕೆ ತುಂಬ ಆಪ್ತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಮಾಧವನ್ ಅವರು ಚೆನ್ನೈನಿಂದ, ಮಳೆಗಾಲದ ಸಂಜೆ ತಿಂಡಿ ಒಗ್ಗರಣೆ ಪುರಿ, ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳ ಸಂಖ್ಯೆ 12 ಇತ್ತು, ಹಾಗಾಗಿ ಕಡಲೆಪುರಿಯನ್ನು ಮಾಡಿಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ನಾವು ಚಿಕ್ಕವರಿದ್ದಾಗ ಮಳೆ ಬರೋ ಹಾಗೆ ಒಂದೇ ಛತ್ರಿಯಲ್ಲಿ ಅಕ್ಕ ತಂಗಿ ಜೊತೆ ಬರ್ತಾ ಇದ್ವಿ, ಮನೆ ಹತ್ತಿರ ಇತ್ತು, ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಅವಲಕ್ಕಿ ಮಾಡಿಕೊಡ್ತಾ ಇದ್ರು. ಚೆನ್ನಾಗಿದೆ ವಿಷಯ, ಹಳೆ ನೆನಪುಗಳನ್ನು ಮೆಲುಕ್ ಮಾಡಿ ಹಾಕ್ಕೊಳ್ಳೋಕ್ಕೆ ಮಾಡಿಕೊಟ್ಟ ಅವಕಾಶಕ್ಕೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಭವ್ಯ ಕೃತಿಕ ಹೆಸರುಘಟ್ಟದಿಂದ ಓಲ್ಡ್ ಇಸ್ ಗೋಲ್ಡ್ ಸೂಪರಾಗಿ ಮೂಡಿ ಬರ್ತಿದೆ ಅಂತಿದ್ರೆ, ಹರೀಶ್ವರು ಮಲ್ಲೇಶ್ವರದಿಂದ, ನಮ್ಮಮ್ಮ ನಾವು ಶಾಲೆ ಬಿಟ್ಟು ಬರುವಾಗ ಮಳೆಯಲ್ಲಿ ನಿಂತು ಬಂದಾಗ ಬಿಸಿ ಬಿಸಿ ಉಪ್ಪಿಟ್ಟು ಅಥವಾ ಪಕೋಡ ಮಾಡಿಕೊಡ್ತಾ ಇದ್ರು, ತಿಂದರೆ ಆಹಾ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾರೆ. ಸುರೇಶ್ ಅವರು ಬಸವನೂರ ಕಲಬುರಗಿಯಿಂದ, ನಮ್ಮ ಮೇಡಮ್ ತಾಯಿ ನಾನು ಶಾಲೆಗೆ ಹೋಗಲ್ಲ ಅಂತ ಹೇಳಿದಾಗ ಸಂಜೆ ಗೋಲಿ ಬಜೆ ಮಾಡಿಕೊಡ್ತೀನಿ ಅಂದಾಗ ಶಾಲೆಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಿದ್ದಾರೆ. ವಿಜಯಪುರದಿಂದ ಸಾಕ್ಷರ ಅವರು ಸಂದೇಶ ಕಳಿಸಿದ್ದಾರೆ. ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಅಮೃತ ವರ್ಷಿಣಿ ಚಿತ್ರದಿಂದ ಚಿತ್ರಾರವರ ಧ್ವನಿಯಲ್ಲಿ ಈ ಗೀತೆ ಕೇಳಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಇದೆ.

0: ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸಂಜಯ್ ಅವರು, ಕಾರ್ಯಕ್ರಮದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಸ್ಕೂಲ್ ಡೇಸ್ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಅಂತಿರೋದು ಜೆಸಿ ನಗರದಿಂದ ಅರುಣಾ ಮೈತ್ರಿ ಅವರು. ಹಾಯ್ ಸ್ವಾತಿ ಮೇಡಮ್, ಹೇಗಿದ್ದೀರಾ? ಸೂಪರ್ ಹಾಡುಗಳು ಅಂತಿರೋದು ನಿರ್ಮಲಾ ಅವರು ಗೊರ್ಗುಂಟೆ ಪಾಳ್ಯದಿಂದ. ಚನ್ನಪ್ಪ ಅವರು ಜೆ ಪಿ ನಗರದಿಂದ, ಶುಭ ಸಂಜೆ ಮೇಡಮ್. ನಮ್ಮ ಅಮ್ಮ ಕಡಲೆ ಬೀಜ ಪುಡಿ ಮಾಡಿ ಹಾಕಿ ರಾಗಿ ರೊಟ್ಟಿ ಮಾಡಿಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೇ ಮೈಸೂರಿನಿಂದ ಯಾರಿದ್ದು ನಂಬರ್ ಎಂಡ್ ಮಂಗಳ ಅವರು, ನಮ್ಮಮ್ಮ ಮಳೆಗಾಲದಲ್ಲಿ ನನ್ನ ತಂಗಿ ಶಾಲೆಯಿಂದ ಬರುವಷ್ಟರಲ್ಲಿ, ನಾನು ನನ್ನ ತಂಗಿ ಶಾಲೆಯಿಂದ ಬರುವಷ್ಟರಲ್ಲಿ ಬಿಸಿ ಬಿಸಿ ಗೆಣಸು ಸುಟ್ಟು ಹಲಸಿನ ಬೀಜ ಏನಾದರೂ ರೆಡಿ ಮಾಡಿಡ್ತಾ ಇದ್ರು. ಸವಿ ನೆನಪುಗಳಿಗೆ ಧನ್ಯವಾದ ಅಂತಿದ್ದಾರೆ. ಆನಂದ ಕುಲಕರ್ಣಿ ಅವರು ಸೂಲೆಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. 18 ಕಡಿಮೆ ವಯಸ್ಸಿನ ಮತ್ತು ಯಾವುದೇ ಕ್ರಿಮಿನಲ್ ದಾಖಲೆಗಳಿಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ದ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆ ಮುಕ್ತಾಯಗೊಳಿಸಬೇಕಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31 ಪ್ರತಿದಿನ ಕಡ್ಡಾಯವಾಗಿ ಬೆಳಗ್ಗೆ 6 ರಾತ್ರಿ 10 ತೆರೆದು ಪಡಿತರ ವಿತರಣೆ ಮಾಡಲು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಪುದುಚೇರಿಯ ಮಾಹೆಯಲ್ಲಿ ನೂತನ ಕ್ಯಾಂಪಸ್ ಅನ್ನು ಪುದುಚೇರಿ ವಿಶ್ವವಿದ್ಯಾಲಯ ಶೀಘ್ರದಲ್ಲೇ ಆರಂಭಿಸಲಿದೆ. 2027-28 ಸಾಲಿನಿಂದ ಶೈಕ್ಷಣಿಕ ಪ್ರವೇಶಾತಿ ಆರಂಭವಾಗಲಿದೆ. ಇದರಿಂದ ಕರ್ನಾಟಕ, ಕೇರಳ ಮತ್ತು ಪುದುಚೇರಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉಪಯೋಗವಾಗಲಿದೆ ಎಂದು ಪುದುಚೇರಿ ವಿಶ್ವವಿದ್ಯಾಲಯ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 70 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,766 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 11 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,985 ಅಂಕಗಳು ದಾಖಲಾಗಿವೆ.

ದಾಖಲಾಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಮಹಿಳೆಯರ ವಿಭಾಗದ ಬಾಕ್ಸಿಂಗ್ನ 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಮತ್ತು 65 ಕೆಜಿ ವಿಭಾಗದಲ್ಲಿ ಪರ್ವಿನ್ ಹೂಡಾ ಸ್ಪರ್ಧಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ. ಮೊದಲ ಗೀತೆ ಮೂಡಿ ಬರ್ತಿದೆ ಟಗರು ಚಿತ್ರದಿಂದ, ಕೇಳಿ ಎಂಜಾಯ್ ಮಾಡಿ. ಅದಾದ ಮೇಲೆ ಇವತ್ತಿನ ಗಾನ ಭಜನದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತೀನಿ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ. ಇವತ್ತಿನ ಗಾನ ಭಜನದ್ದು ವಿಷಯ ಏನು ಗೊತ್ತಾ? ಮುಂಚಿನ ದಿನಗಳಲ್ಲಿ ಅಂದರೆ 80s, 70s, 80s, 90s, ಆ ಒಂದು ಕಾಲದಲ್ಲಿ ನೀವು ಸ್ಕೂಲ್ಗೆ ಹೋಗ್ತಿದ್ರಿ, ಮನೆಗೆ ಬರ್ತಾ ಇದ್ರಿ, ಸರಿ, ಈ PTM ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟು ಇರ್ತಾ ಇರಲಿಲ್ಲ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಆಗೆಲ್ಲ 2 ದಿವಸ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಮೇಷ್ಟ್ರೆ ಮನೆಗೆ ಹುಡ್ಕೊಂಬರೋರು, ಯಾಕೆ ಸ್ಕೂಲಿಗೆ ಬಂದಿಲ್ಲ ಅಂತ. ಅಷ್ಟು ಕಾಳಜಿ, ಅಷ್ಟು ಒಂದು ಪ್ರೀತಿ, ಬಾಂಧವ್ಯ ಪೇರೆಂಟ್ಸ್ಗೆ, ಮೇಷ್ಟ್ರ ಜೊತೆಗೆ, ಟೀಚರ್ಸ್ ಜೊತೆಗೆ ಇರ್ತಾ ಇತ್ತು. ಈಗ ಎಲ್ಲ ಕಮರ್ಷಿಯಲ್ ಆಗಿದೆ. ಈಗ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳಲ್ಲೂ 1 ಟೆಸ್ಟ್ ಆಗಿರುತ್ತೆ, ಎಲ್ಲ ಸ್ಕೂಲ್ಗಳಲ್ಲೂ PTM ಪೇರೆಂಟ್ ಟೀಚರ್ಸ್ ಮೀಟಿಂಗ್ ನಡೀತಾ ಇರುತ್ತೆ. ಈಗಿನ ಒಂದು ಮಕ್ಕಳ PTM ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೂ ಆಗಿನ ಒಂದು 70s, 80s, 90s, ನಿಮ್ಮ ಬಾಲ್ಯದಲ್ಲಿ, ನಿಮ್ಮ ಒಂದು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಹೇಗಿತ್ತು, ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ, ಯಾವ್ಯಾವ ಥರ ಚೇಂಜಸ್ ಆಗಿದೆ, ನಿಮಗೇನು ಅನಿಸುತ್ತೆ ನಿಮ್ಮ ಒಂದು ಸ್ಕೂಲ್ ಸಮಯದಲ್ಲಿನೂ, ಅಥವಾ ನಿಮ್ಮ ಮಕ್ಕಳ, ನಿಮ್ಮ ಮೊಮ್ಮಕ್ಕಳ ಸ್ಕೂಲ್ ಟೈಮಲ್ಲಿರೋ PTM ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೂ ಏನೇನೆಲ್ಲ ಡಿಫ್ರೆನ್ಸ್ ಇದೆ, ಎಷ್ಟೆಲ್ಲ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಮಾತಾಡ್ತಾ ಸಾಗೋಣ. ಜೊತೆಗೆ ಸುಂದರವಾದ ಹಾಡುಗಳು ನಿಮ್ಮ ಸಂಗಾತಿಯಾಗತ್ತೆ. ಮುಂದಿನ ಗೀತೆ ಮೂಡಿ ಬರ್ತಿದೆ ಪಂಚರಂಗಿ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನು ಮೂರ್ತಿಯವರ ಸಂಗೀತ ಈ ಗೀತೆಗಿದೆ.

ಸೇಫ್ ರಾಯ್ ಗಾನಭಜಾನದಲ್ಲಿ ಪಿಟಿಎಂ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. 70-80-90 ದಶಕದಲ್ಲಿ ಹೇಗಿತ್ತು, ಈಗ 2026 ಇಸ್ವಿಯಲ್ಲಿ ಹೇಗೆ ನಡೀತಾ ಇದೆ ಅಂತ. ಮುಂಚೆ ಎಲ್ಲ ಸ್ಕೂಲಲ್ಲಿ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ ಟೀಚರ್ಸು ಹೊಡಿಬೋದಿತ್ತು, ಬೈಬೋದಿತ್ತು, ಪನಿಷ್ಮೆಂಟ್ ಕೊಡ್ಬೋದಿತ್ತು. ಎಷ್ಟೋ ಸಲಿ ಆ ಪೆಟ್ಟು ತಿಂದಿದ್ದ ಕೈಯಲ್ಲಿ ಆ ಬಾಸುಂಡೆ ಅಥವಾ ಬರೆ ಏನಿದೆ ಅದಕ್ಕೆ ಮನೆಗೆ ಬಂದು ಅಮ್ಮನ ಹತ್ರ ಕೊಬ್ಬರಿ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದಿದ್ದು ಉಂಟು. ಅಷ್ಟು ಜೋರಾಗಿ ಪೆಟ್ಟು ಕೊಡ್ತಾ ಇದ್ರು, ಕ್ಲಾಸಿಂದ ಹೊರಗಡೆ ಕಿವಿ ಹಿಡಿಸಿ ನಿಲ್ಲಿಸ್ತಾ ಇದ್ರು ತಪ್ಪು ಮಾಡಿದ್ರೆ. ಆ ಒಂದು ಭಯ, ಟೀಚರ್ ಅಂದರೆ ಭಯ ಇರ್ತಿತ್ತು, ಗೌರವ ಇರ್ತಿತ್ತು, ಭಕ್ತಿ ಇರ್ತಿತ್ತು ಅವ್ರಿಗೆ. ಅದೆಲ್ಲ ಮಕ್ಕಳು ಅಂದರೆ ಒಟ್ಟು ಅವ್ರ ಮಕ್ಕಳು ಒಳ್ಳೆಯ ರೀತಿಲಿ ಬದುಕಬೇಕು, ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಪನಿಷ್ಮೆಂಟ್ ಕೊಡ್ತಾಯಿದ್ರು. ತಂದೆ ತಾಯಿನೂ ಯಾವತ್ತೂ ನಮ್ಮ ಮಕ್ಕಳಿಗೆ ಬೈಬೇಡಿ, ಹೊಡಿಬೇಡಿ ಅಂತ ಹೇಳ್ದೋರೆ ಅಲ್ಲ, ಬೇಕಾದ್ರೆ ಇನ್ನೊಂದು 2 ಪೆಟ್ ಜಾಸ್ತಿ ಕೊಡಿ ಅಂತ ಹೇಳೋರು. ಸೊ ಆ ಥರ ಇರ್ತಾ ಇತ್ತು ತಂದೆ ತಾಯಿ ಹಾಗೂ ಗುರುಗಳ ಜೊತೆನ ಸಂಬಂಧ ಬಾಂಧವ್ಯ. ಮತ್ತು ತುಂಬ ದೂರ ಥರ ಏನು ಇರ್ತಾ ಇರಲಿಲ್ಲ ಸ್ಕೂಲು, ಮನೆಯಿಂದ

ಎಡಬಿದ್ರೆ ಸ್ಕೂಲ್ ಇರ್ತಾ ಇತ್ತು, ಅಥವಾ ಹೆಚ್ಚು ಅಂದರೆ 1 ಕಿಲೋಮೀಟ್ರು 2 ಕಿಲೋಮೀಟರು. PTM ಅಂತ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನು ಅವ್ರು ಮಾಡ್ತಾ ಇರಲಿಲ್ಲ. ಯಾವಾಗಲೂ ಪೇಟೆಯಲ್ಲಿ ದಾರಿಯಲ್ಲಿ ಸಿಕ್ಕಿದಾಗ ಮಾತಾಡ್ತಾ ಇದ್ರು, ಹೇಗೆ ನನ್ನ ಮಗ ಹೇಗೆ ಓದ್ತಿದ್ದಾನೆ, ನನ್ನ ಮಗಳು ಹೇಗೆ ಓದ್ತಿದ್ದಾಳೆ ಕೇಳ್ತಾ ಇದ್ರು, ಅವರು ಅವ್ರು ನಿಮ್ಮ ಮಕ್ಳ ಬಗ್ಗೆ ಹೇಳ್ತಾ ಇದ್ರು. ಆದರೆ ಈಗ ಅದಕ್ಕೆ ಅಂತಲೇ ಒಂದು ದಿವಸನ ಫಿಕ್ಸ್ ಮಾಡಿರ್ತಾರೆ, ಟೈಮ್ ಸ್ಲಾಟ್ ಬುಕ್ ಮಾಡಿ ಕೊಟ್ಟಿರ್ತಾರೆ. ಇಂಥ ಮಗು ಇಂಥ ಸಮಯಕ್ಕೆ ಪೇರೆಂಟ್ಸ್ ಜೊತೆ ಹೋಗಬೇಕು ಅನ್ನೋ ಒಂದು ರೂಲ್ಸ್ ಸ್ಕೂಲಿಂದ ಮೆಸೇಜಲ್ಲಿ ಬಂದಿರುತ್ತೆ. ಎಷ್ಟು ಡಿಫ್ರೆನ್ಸ್ ಆಗಿದೆ ಅಲ್ವಾ, ಕಾಲಕ್ಕೆ ತಕ್ಕ ಹಾಗೆ ಎಷ್ಟೆಲ್ಲ ಚೇಂಜಸ್ ಆಗಿದೆ. ಸೊ ನಿಮ್ಮನೆಯಲ್ಲೂ ನಿಮಗೂ ಹಾಗೆ ಅನ್ಸುತ್ತಾ, ನೀವು ಓದ್ತಾ ಇದ್ದಾಗಿನ ಒಂದು ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೂ, ನಿಮ್ಮ ಮಕ್ಕಳು ಓದ್ತಾಗಿನ ಹೇಗಿತ್ತು, ಈಗ ನಿಮ್ಮ ಮೊಮ್ಮಕ್ಕಳು ಹೇಗೆ ಓದುವಾಗಿನ ಸ್ಕೂಲ್ ಹೇಗೆ ನಡೀತಾ ಇದೆ, ಪ್ರತಿಯೊಂದನ್ನು ನೀವು ನಮ್ಮ ಜೊತೆ ಹಂಚ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಮತ್ತೊಂದು ಮುದ್ದಾದ ಗೀತೆ ನಿಮ್ಮೆಲ್ಲರಿಗೋಸ್ಕರ, ಸೇಫ್ ಡ್ರೈವ್ ಗಾನ ಭಜನದಲ್ಲಿ.

ಸೇಫ್ ಡ್ರೈವ್ ಗಾನಭಜಾನದಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್, ಗುರುಗಳು ಹಾಗೂ ತಂದೆ ತಾಯಂದಿರ ಜೊತೆಗಿನ ಒಂದು ಸಂವಾದ ಸಂಭಾಷಣೆ, ಅವರ ಒಂದು ಬಾಂಧವ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಮಾಧವನ್ ಅವರು ಚೆನ್ನೈಯಿಂದ ನಮ್ಮ ಮನೆಯಿಂದ ಶಾಲೆಗೆ 20 ಹೆಜ್ಜೆಯ ಅಂತರ ಇತ್ತು. ನಾನು ಓದುವಾಗ ನನ್ನ ಮಕ್ಕಳ ಶಾಲೆಯ ಅಂತರ 2 ಕಿಲೋಮೀಟರ್ ಇತ್ತು. ಆದರೆ ಈಗ ನನ್ನ ಮೊಮ್ಮಕ್ಕಳ ಶಾಲೆಯ ಅಂತರ 20 ಕಿಲೋಮೀಟರ್ ದೂರ ಇದೆ. ಇದು ಆಶ್ಚರ್ಯ ಆದರೂ ಸತ್ಯ ಅಂತ ಹೇಳ್ತಿದ್ದಾರೆ. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ನಾನು ಚಿಕ್ಕವನಿದ್ದಾಗ LKG UKG ಎಲ್ಲ ಇರಲಿಲ್ಲ. ಇದು 59 ಇಸ್ವಿಯ ಒಂದು ಕಾಲ. ಸೊ ನಮಗೆ ಯೂನಿಫಾರ್ಮು ಕೂಡ ಇರ್ತಾ ಇರಲಿಲ್ಲ. ನಾವು ಸ್ಕೂಲ್ಗೆ ಹೋದ ತಕ್ಷಣ ನಮಗೆ ಮೊದಲು ಶಾಲೆಯಿಂದ ಅಂಗಳವನ್ನು ಸ್ವಚ್ಛ ಮಾಡಿಸ್ತಾ ಇದ್ರು. ಪ್ರತಿನಿತ್ಯದ ಕೆಲಸವನ್ನು ಆಗ ಸ್ಕೂಲ್ನಲ್ಲೇ ಹೇಳ್ಕೊಡ್ತಾ ಇದ್ರು. ಮನೆ ಸಣ್ಣ ಪುಟ್ಟ ಕೆಲಸಗಳು ಅದನ್ನು ಸ್ಕೂಲಲ್ಲಿ ಮಾಡಿಸ್ತಾ ಇದ್ರು. ಹಾಗೆಯೇ ದೊಡ್ಡ ಮಕ್ಕಳಿಗೆ ಸ್ಕೂಲ್ ಬಿಟ್ಟ ತಕ್ಷಣ ಸ್ಕೂಲ್ ಕ್ಲಾಸ್ ರೂಮ್ನ ನೀಟಾಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಹೋಗಬೇಕಿತ್ತು. ಸೊ ಆ ಮಕ್ಕಳಿಗೆ ಬರೀ ಪುಸ್ತಕದ ವಿದ್ಯೆ ಮಾತ್ರ ಹೇಳ್ಕೊಡ್ತಿರ್ಲಿಲ್ಲ, ಜೀವನ ಪಾಠವನ್ನು ಕೂಡ ಗುರುಗಳು ಹೇಳ್ಕೊಡ್ತಾ ಇದ್ರು. ಅವರದನ್ನು ಹೇಳ್ಕೊಡ್ತೀವಿ ಅಂತ ಹೇಳಿದಾಗ ತಂದೆ ತಾಯಿಯವರು ಯಾವತ್ತೂ ಬೇಡ ಅಂತ ಕೂಡ ಹೇಳ್ತಾ ಇರಲಿಲ್ಲ. ನೀವು ಗುರುಗಳು ಆ ಒಂದು ಗೌರವವನ್ನು ಆ ಗುರುಗಳಿಗೆ ಕೊಟ್ಟು ಅವನೇನೇ ತಪ್ಪು ಮಾಡಿದ್ರು ಅದನ್ನು ತಿದ್ದಿ ಹೇಳುವಂತಹ ಸ್ವಾತಂತ್ರ್ಯ ಎಲ್ಲ ಹಕ್ಕು ನಿಮಗಿದೆ ಅಂತ ಹೇಳಿ ತಂದೆ ತಾಯಂದರು ಮಕ್ಕಳು ಮುಂದೆ ಗುರುಗಳಿಗೆ ಹೇಳ್ತಾ ಇದ್ರು. ಆದರೆ ಇವತ್ತು ಗುರುಗಳು ತಂದೆ ಮಕ್ಕಳಿಗೆ ಒಂದು ಮಾತು ಬಯ್ಯೋ ಹಾಗಿಲ್ಲ, ಒಂದು ಪೆಟ್ಟು ಕೊಡೋ ಹಾಗಿಲ್ಲ. ತಂದೆ ತಾಯಿಗಳು ಬಂದು ಯಾಕೆ ಹೀಗೆ ಮಾಡಿದ್ರಿ ಅಂತ ಕ್ವೆಶನ್ ಮಾಡ್ತಾರೆ. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಸದ್ಯಕ್ಕೆ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶವನ್ನು ಓದಿ ಈ ಹಾಡನ್ನು ಕೇಳಿ ಅದಾದ ನಂತರ ಗಾನಭಜನ ಮುಂದುವರಿಯುತ್ತೆ.

ನಿಜವಾಗ್ಲೂ ಬಾಲ್ಯ ಅನ್ನೋದು ಜಾಲಿ ಡೇಸೆ ಅಲ್ವಾ? ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ, ನನ್ನ ಬಾಲ್ಯದ ದಿನದ ಶಾಲೆಗಳಲ್ಲಿ ನಾವು ಗೈರು ಹಾಜರಿ ಆದರೆ ಅಥವಾ ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಬೇರೆ ಹುಡುಗರ ಜೊತೆ ಜಗಳ ಆಡ್ತಿದ್ರೆ ಮಾತ್ರ ಪೇರೆಂಟ್ಸ್ನ ಕರೆಸಿ ಬುದ್ಧಿ ಹೇಳಿಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ನಾವು ಬಾಲ್ಯದಲ್ಲಿ ಶಾಲೆಗೆ ತುಂಬ ಖುಷಿಯಿಂದ ಹೋಗ್ತಾ ಇದ್ವಿ, ಆದರೆ ಈಗಿನ ಮಕ್ಕಳು ತುಂಬ ಬೇಜಾರಾಗಿ ಹೋಗ್ತಾರೆ, ಅದೇ ಒಂದು ಬೇಜಾರು ಅಂತ ಹೇಳ್ತಿದ್ದಾರೆ. ಪುಷ್ಪ ಶಾನುಭೋಗ ಗದಗದಿಂದ, ನಾನು ಓದುವಾಗ 5 ಕಿಲೋಮೀಟರ್ 5 ಕಿಲೋಮೀಟರ್ ಈ ನನ್ನ ಮಕ್ಕಳ ಸ್ಕೂಲ್ 3 ಕಿಲೋಮೀಟರ್ ಅಂತರ ಇದೆ. ಹಾಗೆಯೇ ನಮ್ಮ ಸ್ಕೂಲ್ನಲ್ಲಿ ಟೀಚರ್ ಹೊಡೆದು ಬಡ್ದು ಮಾಡಿ ಬುದ್ಧಿವಾದ ಮಾಡಿ ಹೇಳ್ಕೊಡ್ತಾ ಇದ್ರು. ಈಗಿನ ಮಕ್ಕಳಿಗೆ ನಾವು ಟೀಚರ್ಗೆ ಹೊಡೀರಿ ಅಂದ್ರೂ ಅವ್ರು ಹೊಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಶಿವಲಿಂಗಪ್ಪ ಕಾವಲಿ ಅವರು ಇಳ್ಕಲ್ಲಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಖಂಡಿತ ಎಲ್ಲರ ಸಂದೇಶ ಓದ್ತೀನಿ. ಗಾನವಜಾನ ಮುಂದುವರಿಯುತ್ತೆ. ಸದ್ಯಕ್ಕೆ ಸಮಯ 6:40 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಕೇಳಬಹುದು ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ, ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ, ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ: ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ

0: ನಡೆಸಿ ಸಮಿತಿ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2 ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13ರಿಂದ ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13ರಿಂದ 27ರವರೆಗೆ ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂಥ ಸ್ವಾಮಿ ಮುಕ್ತಿದಾನಂದ ಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಗಸ್ಟ್ 1ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
3: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1ರಂದು ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರ್ತಕ್ಕಂಥ ಯದುವೀರ್ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006ರಿಂದ ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25-1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31ರವರೆಗೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದಿರಬೇಕೆಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:50. 6:55 ಕನ್ನಡ ರತ್ನ ಭಂಡಾರ ಮರು ಪ್ರಸಾರವಾಗುತ್ತೆ. ಅದಕ್ಕೂ ಮುಂಚೆ ಒಂದು ಕನ್ನಡದ ಗೀತೆಯನ್ನು ಕೇಳಿ, ಅದಾದ ನಂತರ ಕನ್ನಡ ರತ್ನ ಭಂಡಾರ ಕೇಳಬಹುದು.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್.ಟಿ. ಅರಸ್.
1: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರ್ಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ಸಾಯನವೇ ತುಂಬಿ ತುಳುಕಾಡಿದೆ ಅಶ್ವತ್ಥಾಮನ ಎದೆಯೊಳು. ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ, ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಬಾಣಗಳನ್ನು. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿದ್ವೇಷದ ರಾಮಬಾಣ.
0: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು, ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್.ಟಿ. ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್.ಟಿ. ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
1: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದ ಸ್ವಾಮಿ ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
2: ಚಿಕ್ಕನಿಂದಲೂ.
1: ಹೌದು, ವಿದ್ಯಾಭ್ಯಾಸ ಎಲ್ಲಿ

0: ತಾಯಿಗಳು ಬಿಡ್ಲಿಲ್ಲ, ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು. ಊರ್ನಲ್ಲಿ ಮತ್ತೊಂದು ಒಂದ್ ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರ್ನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದ್ ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತಿ, ಚೆನ್ನಾಗಿ ಪಾಠ ಮಾಡ್ತಿ ಅಂತಂದ್ರು. ಅಷ್ಟಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು ನಾಲ್ಕಾರು ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು ನಾಲ್ಕಾರು ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೆ ಇದೆ, ಆವಾಗ ಬಹಳ ಅದ್ದೂರಿ ಆಗಿತ್ತು. ಆ ಕಂಪನಿಯಲ್ಲಿ ಒಂದು ನಾಲ್ಕಾರು ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು ಎರಡು ಮೂರು ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು, ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
1: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ?
0: ಹೌದೌದು, ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರಹಾಸದ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ಡಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ಸಮಯ 7:00. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಕಂದಾಯ ಮತ್ತು ಸರ್ವೆ ಇಲಾಖೆಗಳಲ್ಲಿ 2001 2024ರವರೆಗಿನ ಈ ಅವಧಿಯಲ್ಲಿ ನಡೆದಿದೆ ಎನ್ನಲಾದಂತಹ ಬೃಹತ್ ನಕಲಿ ಖಾತೆ ಸೃಷ್ಟಿ ಮತ್ತು ಸರ್ಕಾರಿ ಕಡತಗಳ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ. ಇದರಲ್ಲಿ ಒಟ್ಟು 29 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶಾಮೀಲಾಗಿರುವುದನ್ನು ಆಡಳಿತ ಮಂಡಳಿ ಹಾಗೆ ಜಿಲ್ಲಾಡಳಿತ ಮಂಡಳಿ ಗುರುತಿಸಿದ್ದು, ಈ ಪೈಕಿ 3ರನ್ನು ಅಮಾನತುಗೊಳಿಸಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಮೇಕೆದಾಟು ಅಣೆಕಟ್ಟೆ ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಕೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಮತ್ತು ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಭಾರತದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆಯಲಾಗಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಗದಗ ಜಿಲ್ಲೆಯಲ್ಲಿ ಕ್ರೀಡಾ ಇಲಾಖೆಯಡಿ ಕೈಗೊಳ್ಳಲಾಗುತ್ತಿರುವಂತಹ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕೆಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.85 ರೂಪಾಯಿಯಷ್ಟಾಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 55 ಕೆಜಿ ವಿಭಾಗದಲ್ಲಿ ಜಾದು ಮಣಿ ಸಿಂಗ್, 90 ಕೆಜಿ ವಿಭಾಗದಲ್ಲಿ ಕಪಿಲ್ ಪೊಗಾರಿಯಾ ಸ್ಪರ್ಧಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸೇಫ್ ಡ್ರೈವ್ ಗಾನ ಭಜನಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತು PTM ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬಗ್ಗೆ, ಅಂದಿನ ಕಾಲ ಹೇಗಿತ್ತು, ಈಗಿನ ಕಾಲ ಹೇಗಿದೆ, ಏನೇನೆಲ್ಲ ಚೇಂಜಸ್ ಇದೆ, ಏನೇನೆಲ್ಲ ಡಿಫ್ರೆನ್ಸಸ್ ಇದೆ ಅಂತ ಮಾತಾಡ್ತಾ ಇದ್ವಿ. ಮುಂಚೆ ತಂದೆ ತಾಯಿಗಳಿಗೆ ಗುರುಗಳು ಸಿಕ್ಕಿದಾಗ ಅವರು ತಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಬಗ್ಗೆ ಮಾತಾಡ್ತಾ ಇದ್ರು. ಬರೀ ಮಾರ್ಕ್ಸು, ಓದು ಅಷ್ಟೇ, ಅದ್ರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ. ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸು, ಡ್ಯಾನ್ಸು, ಹಾಡು, ನಾಟಕ ಅಥವಾ ಒಂದು ಸಮಾಜದ ಜೊತೆ ಬೆರೆಯೋದಾಗಿರ್ಬೋದು, ದೇಶಭಕ್ತಿ ಗೀತೆಗಳನ್ನು, ದೇಶಭಕ್ತಿ ಕಥೆಗಳ ಬಗ್ಗೆ ಮಕ್ಕಳಲ್ಲಿ ದೇಶಭಕ್ತಿ ಬೆಳೆಸಬೇಕು, ಸಮಾಜದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬೆಳೆಸಬೇಕು, ಒಳ್ಳೆಯ ಪ್ರಜೆಯಾಗಿ ನನ್ನ ಮಗು ರೂಪುಗೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಆದರೆ ಈಗ ನೀವು ತುಂಬ ಒಂದು ಗಮನಿಸಿದ್ರೆ ಮಕ್ಕಳಿಗೆ ಮಾರ್ಕ್ಸು ಮಾರ್ಕ್ಸು ಮಾರ್ಕ್ಸು ಅಂತ ಪ್ರೆಷರ್ ಹಾಕ್ತಾರೆ. ನೀನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಇಷ್ಟೇ ರ್ಯಾಂಕ್ ತಗೋಬೇಕು, ಇದೇ ಕೋರ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಒಂದು PTM ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಹೇಗಿರುತ್ತೆ ಅಂದರೆ, ಹೋಗ್ತಾರೆ, ಅವರ ಒಂದು ಮಕ್ಕಳ ಮಾರ್ಕ್ಸ್ ಸ್ಕೋರ್ನ ನೋಡ್ತಾರೆ, ಕ್ಲಾಸಸ್ಸಲ್ಲಿ ಪಾಠ ಹೇಗೆ ಕೇಳ್ತಾರೆ, ಹೇಗೆ ಓದ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಡಿಸ್ಕಷನ್ಸ್ ನಡೀತಾ ಇರತ್ತೆ. ಆಗ ಗುರುಗಳು ಒಂದು ಏಟು ಹೊಡೆದ್ರೂ ತಂದೆ ತಾಯಿ ಏನೂ ಹೇಳ್ತಾ ಇರಲಿಲ್ಲ. ತೊಂದರೆ ಇಲ್ಲ, ನಿಮ್ಗೆ ಆ ಒಂದು ಹಕ್ಕಿದೆ ಮಾಡಿ ಅಂತ ಫುಲ್ ಸ್ವಾತಂತ್ರ್ಯ ಕೊಟ್ಬಿಡ್ತಾ ಇದ್ರು. ಆದರೆ ಈಗ ತನ್ನ ಮಗುಗೆ ಏನಾದರೂ ಒಂಚೂರು ಪೆಟ್ಟಾದರೆ ಅಥವಾ ಏನಾದ್ರು ಒಂಚೂರು ಬೈದರೆ ತಂದೆ ತಾಯಿ ಬಂದು ಕ್ವೆಶನ್ ಮಾಡ್ತಾರೆ, ಯಾಕೆ ಹೀಗೆ ಮಾಡಿದ್ರಿ ಅಂತ. ಅದು ಮಗು ಎದುರಲ್ಲೇ ಮಾಡ್ತಾರೆ. ಇದರಿಂದ ಮಗುಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ಈ ಗೀತೆ ಕೇಳಿ. ಯುವರತ್ನ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಂತೋಷ್, ಆನಂದರಾಮ್ ಅವರ ಸಾಹಿತ್ಯ, SS ತಮನ್ ಅವರ ಸಂಗೀತ ಸಂಯೋಜನೆ ಇದೆ.

ಸಾಮಾನ್ಯವಾಗಿ PTM ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಅಂದರೆ ಒಂದು ಮಗುವಿನ ಬೆಳವಣಿಗೆಯ ಬಗ್ಗೆ ತಂದೆ ತಾಯಿ ಹಾಗೂ ಗುರುಗಳು ಇಬ್ಬರು ಸೇರಿ ಡಿಸ್ಕಸ್ ಮಾಡೋದು ಅಥವಾ ಚರ್ಚೆ ಮಾಡಿ ಆ ಮಗುವಿನ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ಆ ಮಗುವಿಗೆ ಇನ್ನೇನೇನು ನಾವು ಹೇಳ್ಕೊಡ್ಬಹುದು, ಎಲ್ಲಿ ಆ ಮಗು ಎಡವುತ್ತಾ ಇದೆ, ಎಲ್ಲಿ ಆ ಮಗು ತಪ್ಪು ಮಾಡ್ತಾ ಇದೆ ಅನ್ನೋದನ್ನು ಇಬ್ಬರು ಕೂತು ಚರ್ಚೆ ಮಾಡೋದನ್ನು ನಾವು ಈಗ PTM ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಕರಿತೀವಿ. ಒಂದು ಮಗು ಸಮಾಜದಲ್ಲಿ ತನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾಭಿಮಾನದಿಂದ ಆತ್ಮವಿಶ್ವಾಸದಿಂದ ಬದುಕಬೇಕು ಅಂತ ಅಂದರೆ ಒಳ್ಳೆಯ ಪ್ರಜೆಯಾಗಿ ಬದುಕಬೇಕು ಅಂದರೆ ಅದಕ್ಕೆ ಪುಸ್ತಕದಲ್ಲಿರುವ ಜ್ಞಾನ ಮಾತ್ರ ಸಾಕಾಗಲ್ಲ ಅಥವಾ ಮಾರ್ಕ್ಸ್ ಕಾರ್ಡಲ್ಲಿರೋ ಮಾರ್ಕ್ಸ್ ಮಾತ್ರ ಸಾಕಾಗಲ್ಲ, ಜೀವನದ ಪಾಠ ಗೊತ್ತಿರಬೇಕು, ಜೀವನದ ಮೌಲ್ಯಗಳು ಗೊತ್ತಿರಬೇಕು, ಸೋಲನ್ನು ಹೇಗೆ ಎದುರಿಸ್ಬೇಕು, ಸೋಲಿಂದ ಗೆಲುವನ್ನು ಹೇಗೆ ತಗೋಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ತನ್ನ ಮೇಲೆ ಒಂದು ನಂಬಿಕೆ ಆ ಮಗುಗಿರಬೇಕು. ಇದೆಲ್ಲವನ್ನು ಬರೀ ಗುರು ಮಾತ್ರ ಕೊಡೋಕ್ಕಾಗಲ್ಲ, ಗುರು ಹಾಗೂ ತಂದೆ ತಾಯಿ, ಸುತ್ತಲಿನ ವಾತಾವರಣ, ಸಮಾಜ ಎಲ್ಲ ಸೇರಿ ಆ ಮಗುವಿಗೆ ಕೊಡುವಂತಹ ಪಾಠ ಇದಾಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ PTM ಹೇಗಾಗ್ತಾ ಇದೆ, ಮುಂಚೆ ಹೇಗಿತ್ತು, ನಿಮಗೇನು ಅನಿಸುತ್ತೆ, ಇನ್ನೇನೇನು ಚೇಂಜಸ್ ಆಗ್ತಾ ಇದೆ, ಯಾವ ಥರ ಚೇಂಜಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಪ್ರತಿಯೊಂದನ್ನು ಮಾತಾಡೋಣ. ನಿಮಗೂ ಏನಾದರೂ ಹೇಳೋದಕ್ಕಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483099149943091019. ಮುಂದಿನ ಗೀತೆ ಮೂಡಿ ಬರ್ತಿದೆ ವಿಷ್ಣು ಸೇನಾ ಚಿತ್ರದಿಂದ, SV ಬಾಲಸುಬ್ರಹ್ಮಣ್ಯಂ ಹಾಗೂ

0: ಒಂದು ಮಾತಿದೆ, ಮುಂದೆ ಗುರಿ ಇದ್ದು ಹಿಂದೆ ಒಬ್ಬ ಗುರು ಇದ್ರೆ ಜೀವನದಲ್ಲಿ ಆ ವ್ಯಕ್ತಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ. ನಮ್ಮ ಪರಂಪರೆಯಲ್ಲಿ, ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹಿಂದಿನ ಕಾಲದಿಂದಲೂ ಗುರುವಿಗೆ ಅಷ್ಟೊಂದು ಪೂಜನೀಯವಾದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಮಕ್ಕಳು ಮಣ್ಣಿನ ಮುದ್ದೆ ಇದ್ದ ಹಾಗೆ, ನೀವು ಅವರಿಗೆ ಯಾವ ಒಂದು ಆಕಾರವನ್ನು ಕೊಡ್ತೀರೋ ಆ ಆಕಾರದಲ್ಲಿ ಅವರು ಬೆಳೀತಾರೆ. ಯಾಕೆ ಈ ಮಾತು ಬಂತು ಅಂದರೆ, ಒಂದು ಮಗು ಮನೆ ಸ್ಕೂಲಿಂದ ಮನೆಗೆ ಬಂದು ಇವತ್ತು ಟೀಚರ್ ನಂಗೆ ಹೊಡೆದ್ರು ಅಥವಾ ಟೀಚರ್ ಏನೋ ಬೈದರು, ನಾನೇನೋ ಮಾಡಿದೆ ಅಂತ ಹೇಳಿದಾಗ ತಂದೆ ತಾಯಿ ಅಂದರು ಹೇಗೆ ಅದಕ್ಕೆ ರಿಪ್ಲೈ ಮಾಡ್ತಾರೆ, ಉತ್ತರ ಕೊಡ್ತಾರೆ ಅಂತ ಆ ಮಗು ಅಬ್ಸರ್ವ್ ಮಾಡ್ತಾ ಇರತ್ತೆ. ತಂದೆ ತಾಯಿ ಏನಾದರೂ ಟೀಚರ್ಗೆ ಬೈದರೆ, ಅರೇ ನಾವೇ ನಿಮಗೇನು ಮಾಡೋದಿಲ್ಲ, ಹೊಡೆಯಲ್ಲ, ಬಯೋದಿಲ್ಲ, ಅವ್ರು ಯಾರು ಅಂತ ನೀವೇನಾದರೂ ಕೇಳಿಬಿಟ್ರೆ ಆ ಮಗು ಮುಂದೆ, ಆ ಮಗುಗೆ ಓ ನಾನು ಮಾಡಿದ್ದೆ ಸರಿ, ನನಗೆ ಅಪ್ಪ ಅಮ್ಮನ ಸಪೋರ್ಟ್ ಇದೆ, ಟೀಚರ್ ಮಾಡಿದ್ದೆ ತಪ್ಪು ಅನ್ನೋ ಒಂದು ಭಾವನೆ ಆ ಮಗುಗೆ ಬಂದುಬಿಡತ್ತೆ. ಆ ಟೀಚರ್ ಮೇಲೆ, ಆ ಗುರುವಿನ ಮೇಲೆ ಆ ಒಂದು ಗೌರವ, ಭಕ್ತಿ, ಭಾವನೆ ಅದಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಅವರ ಗುರುಗಳ ಬಗ್ಗೆ ಅಥವಾ ಟೀಚರ್ ಬಗ್ಗೆ ಏನಾದರೂ ಮಾತಾಡೋದಕ್ಕಿದ್ರೆ ಯಾವುದೇ ಕಾರಣಕ್ಕೂ ಆ ಮಗುವಿನ ಮುಂದೆ ಮಾತಾಡೋಕ್ಕೆ ಹೋಗಬೇಡಿ. ನೀವು ಇಂಡಿವಿಜುವಲ್ ಆಗಿ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಡಿಸ್ಕಸ್ ಮಾಡಿ. ಮಗುವಿನ ಮುಂದೆ ಯಾವತ್ತೂ ಗುರುಗಳ ಬಗ್ಗೆ ಕೀಳಾಗಿ ಮಾತಾಡಬೇಡಿ, ಅದು ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಗುರುವನ್ನು ಯಾವತ್ತೂ ಮಗುವಿನ ಮುಂದೆ ಒಂದು ದೊಡ್ಡ ಹೀರೋ, ಒಂಥರ ಒಂದು ಪೂಜನೀಯವಾದ ಸ್ಥಾನದಲ್ಲಿ ನೀವಿಟ್ಟರೆ ಆ ಮಗುಗೂ ಗುರುವಿನ ಬಗ್ಗೆ ಅಷ್ಟೇ ಕಾಳಜಿ, ಪ್ರೀತಿ, ಭಕ್ತಿ, ಗೌರವ ಮೂಡುತ್ತೆ. ಗಾನ ಭಜನ ಮುಂದುವರಿಯುತ್ತೆ. ನಿಮಗೆ ಏನನ್ಸುತ್ತೆ ಬರೆದು ಕಳಿಸಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸಿ ಅಂತ ಹೇಳ್ತಾ ಇದ್ರು. ಈಗ ಮಕ್ಕಳಿಗೆ ಹೊಡೆದ್ರೆ ತಂದೆ ತಾಯಿಗಳು ಬಂದು ನಮಗಿರೋದೇ ಒಂದು ಮಗು, ನಾವೇ ಹೊಡೆಯಲ್ಲ, ನೀವು ಯಾರಿಗೆ ಹೊಡಲಿಕ್ಕೆ ಅಂತ ಗಲಾಟೆ ಮಾಡ್ತಾರೆ ಮೇಡಮ್. ಮುದ್ದು ಹೆಚ್ಚಾಗಿ ಮಕ್ಕಳು ದುಷ್ಟ ಚಟಗಳಿಗೆ ಬಿದ್ದು ಹಾಳಾಗ್ತಾ ಇದ್ದಾರೆ ಅಂತಿರೋದು ಹರೀಶ್ ಅವರು ಮಲ್ಲೇಶ್ವರದಿಂದ. ಹಲಸೂರಿನಿಂದ ರಾಜೇಶ್ ಅವರು, ನಾವು ಓದುವಾಗ ಒಂದು ಶಿಸ್ತು, ಭಯ ಇರ್ತಾ ಇತ್ತು ಶಾಲೆಗಳಲ್ಲಿ, ಈಗಿನ ಕಾಲದಲ್ಲಿ ಅದು ಇಲ್ಲ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ವಿಜಯ್ ಕುಮಾರ್, ಆರಾಧ್ಯ, ಪಾರ್ವತಿ ಆರಾಧ್ಯ, ಹಳೆಯೂರು ಕಾಕನಕೋಟೆಯಿಂದ ಹೇಳ್ತಿದ್ದಾರೆ. ಇಂದಿನ HPRS ಧ್ವನಿ ಸುರುಳಿ ಅದ್ಭುತವಾಗಿತ್ತು ಕನ್ನಡ ರತ್ನ ಭಂಡಾರದಲ್ಲಿ ಅಂತ ಸಂದೇಶ ಕಳಿಸಿದ್ದಾರೆ. ಚನ್ನಪ್ಪ ಅವರು JP ನಗರದಿಂದ, ಗುರುಕುಲ ಪದ್ಧತಿ ತುಂಬ ಚೆನ್ನಾಗಿತ್ತು, ಹಳೆಯ ದಿನಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸಮಯ 7:22 ಆಗ್ತಾ ಇದೆ. ಕಗ್ಗದ ಸಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ಅದಾದ ನಂತರ ಕನ್ನಡದಲ್ಲಿ ವಾರ್ತೆ ಪ್ರಸಾರವಾಗುತ್ತೆ, ಅದಾದ ಮೇಲೆ ಗಾನಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ.

ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ? ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ? ನಿನ್ನೊಡಲೆ ಚಿತೆ ಜಗದ ತಂಟೆಗಳ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ನಿನ್ನೊಡಲೆ ಚಿತೆ ಜಗದ ತಂಟೆಗಳ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ.

ಜಗತ್ತಿನಲ್ಲಿ ನಾವು ಅನೇಕ ಸರ್ತಿ ಹೇಗಿದೆಯಪ್ಪ ಜೀವನ ಅಂದರೆ ಅಯ್ಯೋ ತುಂಬ ಕಷ್ಟ ಅಂತೀವಿ. ನೀವು ಕಷ್ಟ ಅಂದರೂ ಅಷ್ಟೇ, ಇಷ್ಟ ಅಂದರೂ ಅಷ್ಟೇ, ಬಂದಿದ್ದನ್ನೆಲ್ಲ ನಾವು ಮಾಡಲೇಬೇಕು ಜೀವನದಲ್ಲಿ. ಅದಕ್ಕೆ ಯಾರಿಗೂ ಕೂಡ ವಿನಾಯಿತಿ ಇಲ್ಲ. ಅದನ್ನು ಡಿ ವಿ ಜಿಯವರು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಹೇಳಿದರೆ, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ಅದರರ್ಥ ನೀವು ಕೇಳಬಹುದು, ನಾವು ತೀರ್ಕೊಂಡ ಮೇಲೆ ನಮ್ಮ ಹೆಣವನ್ನು ನಾವು ಸಾಗಿಸ್ತೀವಿ ಅಂತ. ಆ ರೀತಿ ಹೇಳ್ತಿಲ್ಲ. ನಿನ್ನ ಹೊರೆ, ಹೆಣ ಅಂದರೆ ಇಲ್ಲಿ ಹೆಣಭಾರ, ಅದನ್ನು ನಾವು ತುಂಬ ದೊಡ್ಡ ಹೊರೆ ಅಂತ ಹೇಳ್ತೀವಿ, ಜವಾಬ್ದಾರಿಗಳ ಹೊರೆ, ಅದನ್ನು ನಾವು ನಾವೇ ಸಾಗಿಸ್ಬೇಕು. ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕು, ನೀನು ಬಾರಪ್ಪ ಸಹಾಯ ಮಾಡೋದು ಯಾರು ಮಾಡೋದು, ಯಾಕೆಂದ್ರೆ ಅವರವರ ಹೊಣೆಗಾರಿಕೆಗಳು ಹೆಣಭಾರಗಳು ಅವರವ್ರಿಗೆ ಇದೆ. ನಿನ್ನೊಡಲೇ ಚಿತೆ, ನಿನ್ನ ಶರೀರವೇ ಚಿತೆ, ಜಗದ ತಂಟೆಗಳ ಜಗತ್ತಿನ ತಂಟೆ ತಕರಾರುಗಳು ಸಮಸ್ಯೆಗಳಿದೆಯಲ್ಲ ಪ್ರಾಬ್ಲಮ್ಸು, ಅದೇ ಸೌದೆ ಒಲೆ ಉರಿ. ಮಣ್ಣೆ ತರ್ಪಣ ನಿನಗೆ, ನಿನಗೆ ತರ್ಪಣ ಇನ್ಯಾರು ಬಂದು ನಿನಗೆ ಎಳ್ಳು ನೀರು ಬಿಡೋದಿಲ್ಲ, ನೀನು ಮಣ್ಣನ್ನೇ ಬಿಟ್ಕೋಬೇಕು. ಅಂದರೆ ಜೀವನದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಅಂತ ದೊಡ್ಡ ತತ್ವಜ್ಞಾನಿಗಳು ಅವ್ರು ಹೇಳ್ತಾರೆ, ನಿನಗೆ ನೀನೇ ಗೋಡೆಗೆ ಮಣ್ಣೆ ಅಂತ. ಆ ರೀತಿ ನಿನಗೆ ನೀನೇ, ಅದನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಇನ್ನೊಬ್ಬರಿಂದ ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಳಲ್ಲ. ಜೀವನದಲ್ಲಿ ನಮಗೆ 100ಕ್ಕೆ 200ರಷ್ಟು ಸಮಸ್ಯೆಗಳು ಬರೋದು ಬೇರೆಯವರಿಂದ, ಬೇರೆಯವರ ಬಗ್ಗೆ, ಬೇರೆಯವರ ಮೂಲಕ ನಾವು ಇಟ್ಕೊಳ್ಳುವಂಥ ನಿರೀಕ್ಷೆಗಳು. ಆ ನಿರೀಕ್ಷೆಗಳು ಭಂಗವಾದಾಗ ನಮಗೆ ದುಃಖವಾಗುತ್ತೆ. ಆ ನಿರೀಕ್ಷೆಗಳು ಈಡೇರಿದಾಗ ಅತಿರೇಕದ ಎಷ್ಟು ಸಂತೋಷ ಪಡಬಾರ್ದು ಅಷ್ಟು ಸಂತೋಷ ಪಡ್ತೀವಿ. ಈ ನಿರೀಕ್ಷೆಗಳನ್ನು ಬಿಡಬೇಕಾದ್ರೆ ನಿನ್ನ ಹೆಣವನ್ನು ನೀನೇ ಹೊರಬೇಕು ಅನ್ನುವಂಥ ಅತ್ಯಂತ ಒರಟಾದಂಥ ಕಠೋರವಾದ ಸತ್ಯವನ್ನು ಡಿ ವಿ ಜಿಯವರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ.

ಸತ್ತನಲ ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ತನ್ನ ಶಿಲುಬೆಯ ತಾನೆ ಹೊತ್ತನಲ ಗುರುಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ.

0: ಇದು ಕಗ್ಗದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪದ್ಯಗಳಲ್ಲಿ ಒಂದು. ತನ್ನ ಶಿಲುಬೆಯ ತಾನೇ ಹೊತ್ತನಳ ಗುರು ಯೇಸು. ಡಿ ವಿ ಜಿಯವರು ಸಾಹಿತ್ಯದಲ್ಲಿ ಸ್ವದೇಶೀಯತೆ ಸಲ್ಲದು ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಬೇರೆದರ ಸ್ವದೇಶೀಯತೆ ಇರ್ಬೋದು, ಆದರೆ ಸಾಹಿತ್ಯದಲ್ಲಿ ವಿಶ್ವ ಸಾಹಿತ್ಯಕ್ಕೆಲ್ಲ ನಾವು ವಿದ್ಯಾರ್ಥಿಗಳು, ಪ್ರಪಂಚದ ಎಲ್ಲ ಒಳ್ಳೆ ಸಾಹಿತ್ಯವನ್ನು ಓದಬೇಕು ಅಂತ ಸ್ವತಃ ಓದ್ದವರು ಡಿ ವಿ ಜಿ. ಅದು ಈ ಪದ್ಯದ ಮೂಲಕ ಗೊತ್ತಾಗುತ್ತೆ. ಬೈಬಲ್ನಲ್ಲಿ ಬರುವಂಥ ಯೇಸುವಿನ ಉದಾಹರಣೆಯನ್ನು ತೆಗೆದುಕೊಳ್ತಾರೆ. ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ, ಅವರು ಯೇಸು ಅಂತ ಹೇಳ್ತಿಲ್ಲ, ಗೌರವದಿಂದ ಗುರು ಯೇಸು ಅಂತ ಡಿ ವಿ ಜಿ ಹೇಳ್ತಿದ್ದು. ಬಹಳ ದೊಡ್ಡ ಗುಣ ಡಿ ವಿ ಜಿ ಅವರಲ್ಲಿ, ದೊಡ್ಡ ಸತ್ವವನ್ನು ಗುರು ಅಂತ ಅವರು ಒಪ್ಕೊಳ್ಳೋಕ್ಕೆ ಯಾವತ್ತೂ ಹಿಂದಿರ್ದವರಲ್ಲ. ನಿನ್ನ ಕರ್ಮವನ್ನು ನೀನೇ ಹೊರಬೇಕು, ನಿನ್ನ ಹೊರೆಯನ್ನು ನೀನೇ ಹೊರಬೇಕು. ಹೇಗೆ ಹೊರಬೇಕು? ಖಿನ್ನನಾಗದೆ, ಅಂದರೆ ಕೆಲಸ ಮಾಡೋದೇ ಮಾಡ್ತೀಯಾ, ಬೇಜಾರು ಮಾಡ್ಕೊಂಡು ಯಾಕೆ ಮಾಡ್ತೀಯಾ, ಸಂತೋಷದಿಂದ ಮಾಡು. ಸಂತೋಷವಿಲ್ಲದೆ ಹೋದರೂ ಕೂಡ ಮೌನವಾಗಿ ಮಾಡು, ಒಂದ ಆನಂದದಿಂದ ಮಾಡು, ಇಲ್ಲ ಮೌನದಿಂದ ಮಾಡು, ಬೇಸರದಿಂದ ಮಾಡಲೇಬೇಡ. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ತುಟಿ ಹೊಲ್ಕೊಂಡು, ತುಟಿಯನ್ನು ಬಾಯಿಂದ ಬಾಯಿ ಮುಚ್ಚಿ ಅಂತೀವಲ್ಲ, ಅದನ್ನು ತುಟಿಯನ್ನು ಹೊಲ್ಕೊಂಡು ಬೇಜಾರು ಮಾಡದೆ ಈ ಜಗತ್ತಿನಲ್ಲಿರುವಂಥ ಹೊಣೆಯನ್ನು, ನಿನ್ನ ಹೊರೆಯನ್ನು ನೀನು ಬೆನ್ನಿನಲ್ಲಿ ಹೊತ್ತು ನಡೆ. ನಿಂಗೆ ಹೊತ್ಕೊಂಡು ಹೋಗುವಾಗ ಬೇಜಾರಾದಾಗೆಲ್ಲ ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ ಯೇಸು, ಆ ಗುರು ಯೇಸು, ಅವನನ್ನು ನೆನಪಿಸ್ಕೋ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಅಂದರೆ ಡಿ ವಿ ಜಿಯವರು ಪ್ರಪಂಚದ ಎಲ್ಲ ಧರ್ಮಗಳಿಂದ, ಎಲ್ಲ ಧರ್ಮಗಳಲ್ಲಿ ಎಲ್ಲ ಮತಗಳಲ್ಲಿರುವಂಥ ಉತ್ತಮವಾಗಿರುವಂಥ ಅಂಶಗಳನ್ನೆಲ್ಲ ಯಾವ ಸಂಕೋಚವೂ ಇಲ್ಲದೆ, ಯಾವ ಸಾಂಪ್ರದಾಯಿಕತೆಯೂ ಇಲ್ಲದೆ ತಮ್ಮ ಕಗ್ಗದ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ತುಂಬ ವಿಶ್ವಾತ್ಮಕ ಪ್ರತಿಭೆ ಇರುವಂಥ ಕವಿ ಡಿ ವಿ ಜಿಯವರು. ಅದಕ್ಕೆ ಶಿಲುಬೆಯನ್ನು ಹೊತ್ತಂಥ ಯೇಸುವಿನ ಉದಾಹರಣೆಯನ್ನು ಸಾಮಾನ್ಯ ವ್ಯಕ್ತಿ ಕೂಡ ತನ್ನ ಜೀವನದಲ್ಲಿ ತನ್ನ ಶಿಲುಬೆಯನ್ನು, ಅಂದರೆ ತನ್ನ ಋಣವನ್ನು, ತನ್ನ ಹೊರೆಯನ್ನು ತಾನೇ ಹೊರಬೇಕು ಅನ್ನೋ ಉದಾಹರಣೆ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಯನ್ನ ಕೇಳಬಹುದು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ. 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ. 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ. ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿಯಲು ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃ ಸ್ಥಾಪಿಸಲು ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIRಗಳ ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIRಗಳನ್ನು ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1909 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೂನ್ಯ FIR ಅನ್ನು ನಿಯಮಿತ FIR ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತನಾಡಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ಬಲವನ್ನು ಅತಿಯಾಗಿ ಬಳಸಲಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಹಲವು ಮಧ್ಯಂತರ ನಿರ್ದೇಶನಗಳನ್ನು ನೀಡಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜೆ ಬಾಗ್ಜಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ನ್ಯಾಯಪೀಠ ಪ್ರತಿಭಟನೆಗಳು ನಡೆದ ಎಲ್ಲಾ ರಾಜ್ಯಗಳು ಸಿಸಿಟಿವಿ ದೃಶ್ಯಾವಳಿಗಳು, ಡ್ರೋನ್ ರೆಕಾರ್ಡಿಂಗ್ಗಳು, ಬಾಡಿ ಕ್ಯಾಮೆರಾ ದೃಶ್ಯಾವಳಿಗಳು, ವೈರ್ಲೆಸ್ ಸಂವಹನ ದಾಖಲೆಗಳು, ಪಿಸಿಆರ್ ದಾಖಲೆಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಇತರ ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನಿರ್ದೇಶಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ವರ್ಷಗಳ ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಯುವಕರು ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ಧಿವಂತಿಕೆ ಮತ್ತು ಬದ್ಧತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು, ಅದರಲ್ಲಿ

0: ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಇಬ್ಬರು ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ ಇಬ್ಬರು ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಎರಡು ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೌನಲ್ಲಿ ಇಂದು ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್ ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು ಎರಡನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿಕೊಂಡವು. ಈ ಮೂಲಕ ಹ್ಯಾಂಗ್ಝೌನಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ದಿಶಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ, ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ, 18 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆ 10 ಮೀಟರ್ ಏರ್ ರೈಫಲ್ ಮಿಶ್ರತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ. ಪೇರೆಂಟ್ ಟೀಚರ್ಸ್ ಮೀಟಿಂಗ್ PTM ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಬಗ್ಗೆ ಮುಂಚೆ ಹೇಗಿತ್ತು, ಈಗ ಹೇಗಿದೆ, ಚೇಂಜಸ್ ಏನೇನಾಯಿತು, ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಹೇಳ್ತಿದ್ದಾರೆ, ಇತ್ತೀಚೆಗೆ ಪೇರೆಂಟ್ಸ್ ಮೀಟಿಂಗ್ ಒಂದು ಫಾರ್ಮಾಲಿಟಿ ಆಗಿಬಿಟ್ಟಿದೆ. ಪ್ರತಿ ತಿಂಗಳು ವಿದ್ಯಾರ್ಥಿಯ ಪ್ರಗತಿ, ನಡವಳಿಕೆ, ವ್ಯವಹಾರ, ಬೇರೆಯವರೊಂದಿಗೆ ಬೆರೆಯೋ ಗುಣ, ಅನ್ಯ ಕ್ಷೇತ್ರದಲ್ಲಿ ಕ್ರೀಡೆ, ಕಲೆ, ಸಾಹಿತ್ಯ, ಇದರ ಬಗ್ಗೆ ಗಮನ, ಹವ್ಯಾಸ ಏನೇನಿದೆಯೋ ಆ ಮಗುಗೆ ಅದರ ಬಗ್ಗೆ ಪಾಲಕರು ಶಿಕ್ಷಕರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು. ಆದರೆ ಇಲ್ಲಿ ಬರೀ ನ್ಯೂನ್ಯತೆಗಳ ಬಗ್ಗೆ, ದೂರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು PTM ಮೊದಲಿನದೇ ಚೆನ್ನಾಗಿತ್ತು ಅಂತ, ಆದರೆ ಕಾಲ ಬದಲಾದಂಗೆ ಎಲ್ಲದೂ ಬದಲಾಗ್ತಾ ಇದೆ. ಈಗಂತೂ PTM ಮೊಬೈಲಲ್ಲೇ ಆಗೋಗ್ಬಿಡುತ್ತೆ. ಮಾರ್ಕ್ಸ್ ಅಷ್ಟೇ ನೋಡಿ ನಮ್ಮ ಪಾಡಿಗೆ ನಾವು ಬರೋ ಥರ ಆಗೋಗ್ಬಿಟ್ಟಿದೆ. ವಿದ್ಯೆ ವ್ಯಾಪಾರ ಆಗಿ ವಿದ್ಯಾ ಕೇಂದ್ರ ಸುಂಕದ ಕಟ್ಟೆ ಆದರೆ ಎಲ್ಲವೂ ವ್ಯಾಪಾರೀಕರಣ ಆಗುತ್ತೆ ಮೇಡಮ್ ಅಂತಿರೋದು ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಹಾಸನದಿಂದ. ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಗುರು ಶಿಷ್ಯರು ಸಂಬಂಧ ನಮ್ಮ ಕಾಲದಲ್ಲಿ ಒಂದು ವಿಶೇಷ ಆಗಿತ್ತು. ಗುರುಗಳಿಗೆ ಮಾತ್ರ ದೇವೋ ಭವ ಎಂತಿದ್ವಿ. ಈಗ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲ ಒಂದೇ ಥರ ಆಗಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ. ಇವತ್ತು ಗುರುಭಕ್ತಿ ಅನ್ನೋದು ಎಲ್ಲೂ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವತ್ತು ಗುರುವಿನ ಬಗ್ಗೆ ಇಷ್ಟೆಲ್ಲ ಮಾತುಕತೆ, ಗುರು ಶಿಷ್ಯರ ಸಂಬಂಧದ ಬಗ್ಗೆ ಯಾಕೆ ಮಾತುಕತೆ ಅಂದರೆ, ನಾಳೆ ಗುರುಪೂರ್ಣಿಮೆ. ಗುರುವಿನ ಸ್ಥಾನ ತುಂಬ ದೊಡ್ಡದು. ಎಷ್ಟೋ ಸಲ ಹೇಳ್ತಾರೆ, ಮಾತೃ ದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ. ಸೊ ತಂದೆ ತಾಯಿ ಆದಮೇಲೆ ಮುಂದಿನ ಸ್ಥಾನ ನಾವು ಕೊಟ್ಟಿರೋದೇ ಗುರುವಿಗೆ. ಆ ಗುರುವಿಗೆ ಗೌರವ ಭಕ್ತಿಯಿಂದ ನಾವು ಅವರಿಗೆ ತಲೆ ಬಾಗಿದ್ರೆ, ನಮ್ಮವನ್ನು ನಾವು ಅವ್ರಿಗೆ ಅರ್ಪಿಸಿಕೊಂಡ್ರೆ, ಅವರಲ್ಲಿರುವಂತಹ ವಿದ್ಯೆ ಜ್ಞಾನ ಅದನ್ನು ನಾವು ತಗೊಂಡು ಮುನ್ನ ಹೋಗಬಹುದು. ಗುರುವಿನ ಗುಲಾಮನಾಗುವ ತನಕ ಸಿಗುವುದು.

ತಲಯ ಮುಕ್ತಿ ಅಂತ ಹೇಳ್ತಾರೆ ದಾಸರು. ಸೊ ನಿಮ್ಮ ಗುರುಗಳ ಬಗ್ಗೆ ನಿಮಗೆ ಯೋಚನೆ ಆದರೆ ಅವ್ರಿಗೊಂದು ಫೋನ್ ಮಾಡಿ ಮಾತಾಡಿ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳಿ. ಯಾಕಂದರೆ ಇವತ್ತು ನೀವು ಹೀಗಿರೋದಕ್ಕೆ ಕಾರಣ ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು. ಮುಂದಿನ ಗೀತೆ ಮೂಡಿ ಬರ್ತಿದೆ ಹರಣಿ ಅವರ ಧ್ವನಿಯಲ್ಲಿ. ಈ ಗೀತೆ

ಇವತ್ತಿನ ಗಾನಭಜಾನದಲ್ಲಿ ಪಿಟಿಎಂ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸುಭಾಷ್ ಚಂದ್ರ ರಂಗಪ್ಪ ನೀರಾವರಿ ಉಣ್ಕಲ್ ಹುಬ್ಳಿಯಿಂದ. ಇವತ್ತಿನ ಕಗ್ಗದ ಸಿರಿ ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿತ್ತು, ವ್ಯಾಖ್ಯಾನಕ್ಕೆ ಧನ್ಯವಾದ ಅಂತ ಹೇಳ್ತಿದ್ದಾರೆ ಕೌಡ್ಲೆ ರವಿ ಅವರು ಅಂಜನಾನಗರದಿಂದ. ಸ್ವಾತಿ ಮೇಡಮ್, ಪಿಟಿಎಂ ಅನ್ನೋದು ಸಂಸ್ಕೃತಿ ಇತ್ತೀಚೆಗೆ ಬಂದಿದ್ದು. ಮೊದಲಿಗೆ ನಾವುಗಳು ಓದುವಾಗ ಮನೆಯ ಮಕ್ಕಳೆಲ್ಲ ಒಂದೇ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ವಿ. ದಾರಿಯಲ್ಲಿ, ಸಂತೆಯಲ್ಲಿ, ದೇವಸ್ಥಾನದ ಹತ್ರ ಮೇಷ್ಟ್ರೇನಾದರೂ ಅಪ್ಪಿ ತಪ್ಪಿ ನಮ್ಮ ತಂದೆಗೋ ತಾಯಿಗೋ ಸಿಕ್ಕರೆ ನಿಮ್ಮ ಕಿರಿಮಗ ಪರವಾಗಿಲ್ಲ, ನಿಮ್ಮ ನಾಡು ಮಗ ಒಂದು ಸ್ವಲ್ಪ ಓದ್ತಾ ಇಲ್ಲ, ಹೀಗೆ ನಮ್ಮ ಮಕ್ಕಳ ಬಗ್ಗೆ ತಂದೆ ತಾಯಂದ್ರಿಗೆ ರೋಡಲ್ಲಿ ಎಲ್ಲೋ ಸಿಕ್ಕಿದಾಗ ಹೇಳ್ತಾ ಇದ್ರು. ಅದೇ ಅಂತಿಮ, ಮತ್ತೆ ಶಾಲೆಗೆ ತಂದೆ ತಾಯಿ ಬರೋದು ಇರ್ತಾ ಇರಲಿಲ್ಲ, ಗುರುಗಳು ಕೂಡ ಮನೆಗೆ ಬರ್ತಾ ಇರಲಿಲ್ಲ. ಇದೀಗ ಇದೊಂದು ಹೊಸ ಸಂಸ್ಕೃತಿ, ಇದಕ್ಕೊಂದು ಸಭೆ. ಮುಂಚೆಯೇ ಮಕ್ಕಳ ಯೋಗ್ಯತೆ ತಿಳಿಸಿ ಜೊತೆಯಲ್ಲಿ ಅವರ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಾರೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಾಡುಗಳು ಸೂಪರ್ ಆಗಿದೆ ಮೇಡಮ್, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತಿದ್ರೆ, ಲಿಂಗಸುಗೂರಿನಿಂದ ಅಮರಗುಂಡಪ್ಪ ಅಂಗಡಿಹಟ್ಟಿ ಚಿನ್ನದ ಗಣಿಯಿಂದ ಹೇಳ್ತಿದ್ದಾರೆ ಮೇಡಮ್, ಪೇರೆಂಟ್ಸ್ ಮೀಟಿಂಗ್ ಅಂದರೆ ಫೀಸ್ಗಾಗಿ ಪೇರೆಂಟ್ಸ್ನ ಕರೀತಾರೆ ಅಂತ, ಪೇರೆಂಟ್ಸ್ ಫೀಸ್ನ ಕಳಿಸ್ಬಿಡ್ತಾರೆ ಹಾಗಾಗ್ಬಿಟ್ಟಿದೆ ಅಂತ. ಕೊನೆಯದಾಗಿ ಹೇಳೋದಾದರೆ, ನೀವು ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳ ಗುರುವಿನ ಜೊತೆ ಮಾತಾಡಬೇಕು ಅಂತ ಹೋದಾಗ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳ ಸ್ಟಡೀಸ್ ಬಗ್ಗೆ ಮಾತ್ರ ವಿಚಾರಿಸ್ಬೇಡಿ, ಅವರ ಸರ್ವತೋಮುಖ ಬೆಳವಣಿಗೆ ಬಗ್ಗೆ ಮಾತಾಡಿ. ಅವರಿಗೆ ಏನು ಇಂಟ್ರೆಸ್ಟ್ ಇದೆ, ಅವರು ಕ್ಲಾಸಲ್ಲಿ ಹೇಗಿರ್ತಾರೆ, ಅವರು ತಮ್ಮ ಸಹಪಾಠಿಗಳ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ, ಗುರುಗಳಿಗೆ ಗೌರವ ಕೊಡ್ತಾರಾ, ಅವರ ಬೇರೆ ಬೇರೆ ತರಹದ ಆಕ್ಟಿವಿಟೀಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಗುರುವಿಗೆ ಗೌರವ ಕೊಡಿ. ಅದರಲ್ಲೂ ಮಕ್ಕಳ ಎದುರುಗಡೆ ಗುರುವನ್ನು ಯಾವತ್ತೂ ಕೀಳಾಗಿ ಮಾತಾಡಬೇಡಿ ಅಂತ ಹೇಳ್ತಾ, ಇವತ್ತಿನ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬಗ್ಗೆ ಮಾತುಕತೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮಾತಿಗೆ ಮಾಹಿತಿಗೆ ನಿಮ್ಮ ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೊನೆಯ ಗೀತೆ ಮೂಡಿ ಬರ್ತಿದೆ ಮಿಲನ ಚಿತ್ರದಿಂದ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಇದೆ, ಕುನಾಲ್ ಗಾಂಜವಾಲ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

0: ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ಎ0 ಎಫ್ಐಆರ್ಗಳನ್ನು ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. ಎ0 ಎಫ್ಐಆರ್ಗಳ ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1 ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ನೂತನವಾಗಿ ನಿರ್ಮಾಣಗೊಂಡಿರುವ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಅಲ್ಲಿನ ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಪ್ರಯುಕ್ತ ವ್ಯಸನಮುಕ್ತ ದಿನಾಚರಣೆ ಆಗಸ್ಟ್ 1 ವಿಜಯಪುರದ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆಯಡಿ 89,000 ರೈತರನ್ನು ನೋಂದಾಯಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಯಶಸ್ವಿಯಾಗಿ ಜರುಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 9,02,947 ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಕೊರಿಯಾದ ಚಂಗ್ವಾನ್ ಸಿಟಿಯಲ್ಲಿ ಸೆಪ್ಟೆಂಬರ್ 7-16 ಜರುಗಲಿರುವಂತಹ ಪ್ರತಿಷ್ಠಿತ ವಿಶ್ವ ಪ್ಯಾರಾ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಕಲಘಟಕಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಹೆಮ್ಮೆಯ ಶೂಟರ್ ರಾಕೇಶ್ ನಿಡಗುಂದಿ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

ಹಾಯ್, ಹಲೋ, ನಮಸ್ಕಾರ, ಪ್ರೀತಿಯ ಸ್ವಾಗತ. ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮಕ್ಕೆ. ನೀವು ನಿಮ್ಮ ಇಷ್ಟದ ಗೀತೆಯನ್ನು ಕೇಳೋದಕ್ಕೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಹೇಳಬಹುದು, ಅದನ್ನು ನಾವು ಇಲ್ಲಿ ಪ್ರಸಾರ ಮಾಡ್ತೀವಿ. ನಿಮಗೆ ಕರೆ ಸಿಗಲಿಲ್ಲ ಅಂದರೆ ನೀವು ಸಂದೇಶದ ಮುಖಾಂತರ ಕೂಡ ಕಳಿಸ್ಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9483091029. ಹಾಗೆಯೇ ನಮ್ಮ ಕರೆ ಮಾಡುವಂತಹ ಫೋನ್ ನಂಬರ್ ಸಂಖ್ಯೆ 0802237078 ಅಂತ ಹೇಳ್ತಾ, ರಾಜ್ ಚಿತ್ರದಿಂದ ಶ್ರೇಯ ಘೋಷಾಲ್ರವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಗೀತೆ ಈಗ ಪ್ರಸಾರವಾಗ್ತಾ ಇದೆ.

0: ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಬ್ರು ಲೈನ್ ಅಲ್ಲಿದ್ದಾರೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಮೇಡಮ್.
0: ಓಕೆ ಸುರೇಶ್ ಅವರೇ, ಕಾರ್ಯಕ್ರಮ ವಿವಿಧ ಭಾರತಿ ಯಾವಾಗ್ಲೂ ಕೇಳ್ತಾ ಇರ್ತೀರಾ?
1: ಯಾವಾಗ್ಲೂ ಕೇಳಕ್ಕಾಗಲ್ಲ ಮೇಡಮ್, ಅವರೇ ಟೈಮ್ ಸಿಕ್ಕಾಗ ಕೇಳ್ತಿರ್ತೀವಿ.
0: ಓಕೆ ಸರಿ ಸರ್.
1: ಬೆಳಿಗ್ಗೆ ನಾವು ಚಿತ್ರದುರ್ಗ ಆಕಾಶವಾಣಿ ಕೇಳ್ತಿರ್ತೀವಿ ಮೇಡಮ್ ಅವರೇ.
0: ಓಕೆ.
1: ಬಿಡುವಿದ್ದಾಗ ಮಧ್ಯಾಹ್ನ ವಿವಿಧ ಭಾರತಿ ಕೇಳ್ತಿರ್ತೀವಿ.
0: ಓಕೆ ಸರ್. ಸರ್, ನಿಮಗೆ ಯಾವ ಚಿತ್ರದ ಹಾಡು ಬೇಕು?
1: ಪ್ರಿಯಾ ಮೇಡಮ್ ಅವರ ಫಿಲಮ್, ಅದರಲ್ಲಿ ನನ್ನಲ್ಲಿ ನೀನಾಗಿ ಅಂತಂದ್ರೆ ಕೆ ಜೆ ಯೇಸುದಾಸ್ ಎಸ್ ಎನ್ ಕೆ ಅವರು ಹಾಡಿರಲಿಲ್ಲ, ಆ ಗೀತೆ ಇರಲಿ ಮೇಡಮ್.
0: ಆಯ್ತು ಸರ್, ಖಂಡಿತವಾಗಿಯೂ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೀವು ಕೇಳಿರುವಂತಹ ಪ್ರಿಯಾ ಚಿತ್ರದ ಹಾಡು ನಿಮಗೋಸ್ಕರ ಪ್ರಸಾರ ಆಗತ್ತೆ.
1: ಮೇಡಮ್
0: ಹೇಳಿ ಸರ್, ಹೇಳಿ ಸರ್.
1: ಇದು ನಮ್ ಗೀತೆ ಬೆಂಗಳೂರಿನ ಜಯಂತ್ ಅಂತಂದವರ, ಜಯಂತ್ ಸುಬ್ರಹ್ಮಣ್ಯ ಅವ್ರಿಗೋಸ್ಕರ, ಮತ್ತು ಒನ್ನೂರ ಅಲಿ ಅಂತದರ, ಹನುಮಂತಪ್ಪ ಮಡಿವಾರ್ ಅಂತ, ಇವರೆಲ್ಲರಿಗಾಗಿ ಮೇಡಮ್.
0: ಓ, ಎಲ್ಲ ಕೇಳುಗರಿಗೋಸ್ಕರ ನೀವು ಅವರೆಲ್ಲರ ಪರವಾಗಿ ಈ ಗೀತೆಯನ್ನ ಕೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಓಕೆ ಮೇಡಮ್, ನಮಸ್ತೆ.
0: ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ಕೇಳಿ, ಪ್ರಿಯಾ ಚಿತ್ರದಿಂದ ಎಸ್ ಜಾನಕಿ ಹಾಗೂ ಕೆಜೆ ಯೇಸುದಾಸ್ ಅವರು ಹಾಡಿದರೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮುಂದಿನ ಕೇಳುಗರು ಬಿಂದುರಾಜ್ ಅವರು ಬೆಂಗಳೂರಿನಿಂದ. ಅವರ ಕರೆ ಅರ್ಧದಲ್ಲೇ ಕಟ್ಟಾಯಿತು, ಆದರೆ ಅವರು ರಿಕ್ವೆಸ್ಟ್ ಮಾಡಿರುವಂತಹ ಹಾಡು ಕಾಡಿನ ರಾಜ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

0: ಮುಂದಿನ ಕೇಳುಗರು ಲೈನ್ ಅಲ್ಲಿದ್ದಾರೆ. ಹಲೋ,
1: ಮೈಸೂರಿನ ಮಹೇಶ್ ಅಂತ.
0: ನಮಸ್ತೆ ಸರ್, ಯಾವ ಒಂದು ಚಿತ್ರದ ಗೀತೆ ಬೇಕಿತ್ತು?
1: ಬೆಳ್ಳಿ ಮೋಡಗಳು.
0: ಬೆಳ್ಳಿ ಮೋಡಗಳು ಚಿತ್ರದಿಂದ?
1: ಹೃದಯದ ಸಿಂಗಾರ ಅಂತ ಒಂದು ಹಾಡಿದೆ.
0: ಅದು ಮಳೆಬಿಲ್ಲ ಸಿಂಗಾರ ಸರ್, ಹೃದಯದೇ ನಿನ್ನ ಹಾಡಿದೆ. ಓಕೆ ಸರ್, ಖಂಡಿತವಾಗಿಯೂ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸರ್, ಬೆಳ್ಳಿ ಮೋಡಗಳು ಚಿತ್ರದಿಂದ ಎಸ್ ಜಾನಕಿ ಹಾಗೂ ಮನು ಅವರು ಹಾಡಿದ್ದಾರೆ. ಕೆ ವಿ ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮುಂದಿನ ಗೀತೆ ಸಂಧ್ಯಾ ಮೋಹನ್ ಅವರು ಆರ್ಎಂ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ದಯವಿಟ್ಟು ನಮಗೋಸ್ಕರ ಒಂದು ಹಾಡು ಪ್ರಸಾರ ಮಾಡಿ. ನಾವು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಯಾವಾಗಲೂ ಕರೆ ಮಾಡ್ತೀವಿ, ಆದರೆ ನಮಗೆ ಕರೆ ಸಿಗೋದಿಲ್ಲ, ಹಾಗಾಗಿ ಸಂದೇಶ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಆರಾಧನೆ ಚಿತ್ರದಿಂದ ಒಲವೇ ಚೆಲುವ ಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವೀಣಾ ಪಂಡಿತ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಮಮ್ಮಿ ಕೊಟ್ಟ ಪಪ್ಪೀಸ್ ಇದೆ.

ಮುಂದಿನ ಗೀತೆ ತಾಯಿಯ ಹೊಣೆ ಚಿತ್ರದಿಂದ. ಬಿಸಿಲಿನ ನಗರಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಕೋರಿಕೆಯನ್ನು ಕಳಿಸಿದ್ದಾರೆ ಸಂದೇಶದ ಮೂಲಕ. ಅವರಿಗೆ ತಾಯಿಯ ಹೊಣೆ ಚಿತ್ರದಿಂದ ಮುಗಿಲ ಮಲ್ಲಿಗೆಯು ಗಗನದ ತಾರೆಯು ಹಾಡನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ಈ ಗೀತೆ. ಛಾಯಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ ಈ ಗೀತೆಗಿದೆ.

0: ಮುಂದಿನ ಕೇಳುಗರು ಲೈನ್ ಅಲ್ಲಿ ಇದ್ದಾರೆ. ಹಲೋ,
1: ಹಲೋ
0: ಸರ್, ನಮಸ್ತೆ. ಸರ್, ನಿಮ್ ಹೆಸರು?
1: ಮಂಜಪ್ಪ ಅಂತ, ಮಾತಾಡ್ತಿದ್ದೀನಿ.
0: ಓಕೆ ಸರ್. ಸರ್, ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ಜಾತಕ ಬಲ ಚಿತ್ರದ.
0: ಓಕೆ ಸರ್, ಕಾರ್ಯಕ್ರಮ ಯಾವಾಗ್ಲೂ ಕೇಳ್ತಾ ಇರ್ತೀರಾ? ಯಾವಾಗ್ಲೂ ಕರೆ ಮಾಡ್ತಾ ಇರ್ತೀರಾ? ಓಕೆ, ಖಂಡಿತ ಸರ್, ನೀವು ಕೇಳಿದ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಜಾತಕ ಫಲ ಚಿತ್ರದಿಂದ ಶ್ರೀನಿವಾಸಾಚಾರ್ ಅವರು ಹಾಡಿದರೆ, ಆರ್ ನಾಗೇಂದ್ರ ರಾವ್ ಅವರ ಸಾಹಿತ್ಯ, ಆರ್ ಗೋವರ್ಧನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮುಂದಿನ ಗೀತೆ ಎಸ್ಎಂ ಶೋಭಾ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ಕರೆ ಮಾಡ್ತಾ ಇದ್ದೀವಿ, ಕರೆ ಸಿಗ್ತಾ ಇಲ್ಲ. ದಯವಿಟ್ಟು ಸಂದೇಶದ ಮುಖಾಂತರ ಹಾಡನ್ನ ಕೇಳ್ತಾ ಇದ್ದೀವಿ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಪ್ರೇಮ ಪರ್ವ ಚಿತ್ರದಿಂದ ಆಲಿಸಿರಿ ಸೋದರರೇ ಹಾಡನ್ನ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್ ಜಾನಕಿ ಅವರು ಹಾಡಿದ್ದಾರೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಮುಂದಿನ ಕೇಳುಗರು ಲೈನಲ್ಲಿದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಮಾದಪ್ಪ ಮೇಡಮ್, ಕಮಂಡಲ ಗುಂಡಿ ಜಗೂರು ತಾಲೂಕಿಂದ.
0: ಓಕೆ ಸರ್, ಆಯ್ತು. ಯಾವ ಹಾಡು ಬೇಕು ನಿಮ್ಗೆ?
1: ಮೇಡಮ್, ಲವ್ ಇನ್ ಮಂಡ್ಯ ಚಿತ್ರದಿಂದ ಒಪ್ಕೊಂಡ್ಬಿಟ್ಲು ಕಣ್ಲ ಪ್ರೀತಿ ಮಾಡಕ್ಕೆ ಅಂತ ಇದೆ ಮೇಡಮ್ ಸಾಂಗ್.
0: ಓಕೆ ಸರ್, ನಿಮ್ಮ ಕರೆ ಬರ್ತಿದ್ದಂಗೆ ಸಂದೇಶಗಳು ಬರ್ತಿದೆ, ನೀವು ದಿನ ಕಾಲ್ ಮಾಡ್ತೀರಾ?
1: ಇಲ್ಲ ಮೇಡಮ್, ಮಾಡಿಲ್ಲ ಮೇಡಮ್, ಸುಮ್ನೆ ನಮಗೆ ಆಗಿದ್ದಾಗ ಆತರ ಮಾಡ್ತಾರೆ ಅಷ್ಟೇ ಮೇಡಮ್.
0: ಆಯ್ತು ಸರ್, ಯಾಕೆ ಗೊತ್ತಾ, ನೀವು ಪದೇ ಪದೇ ಕಾಲ್ ಮಾಡೋರೆ ಕಾಲ್ ಮಾಡಿದ್ರೆ ಬೇರೆ ಹೊಸಬ್ರಿಗೆ ಅವಕಾಶ ಸಿಗಲ್ಲ.
1: ಆಗ್ತಾರೆ ಮೇಡಮ್, ತುಂಬಾ ಜನ ಇದ್ದಾರೆ.
0: ಓಕೆ, ಆಯ್ತು ಸರ್, ಖಂಡಿತ ನಿಮ್ಮ ರಿಕ್ವೆಸ್ಟ್ ನಾವು ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು ಸರ್ ಕರೆ ಮಾಡಿ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ ಸರ್, ಸೊ ಲವ್ ಇನ್ ಮಾಂಡ್ಯ ಚಿತ್ರದಿಂದ ಅರಸು ಅಂತಾರೆ.

ಗೃಹ ಸಾಹಿತ್ಯ ಅನೂಪ್ ಸಿಲಿನ್ ಅವರ ಸಂಗೀತ ಇದೆ. ಜೆ ಅನೂಪ್ ಸಿಲಿನ್ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ಸಂದೇಶವನ್ನು ಕೂಡ ನೀವು ಕಳಿಸ್ಬಹುದು, ಇನ್ ಕೇಸ್ ನಿಮಗೆ ಕರೆ ಮಾಡೋದಕ್ಕೆ ಕರೆ ಸಿಗ್ಲಿಲ್ಲ ಅಂದರೆ, ಅಥವಾ ಪದೇ ಪದೇ ಬೇರೆಯವರೇ ಕರೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಅಂತ ಹೇಳ್ತಾ ಈಗ ಅವರು ಕೇಳಿರುವಂತಹ ಗೀತೆ ಕೇಳಿ ಎಂಜಾಯ್ ಮಾಡಿ.

ವೈಎಸ್ ಕಾಲೋನಿಯಿಂದ ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಕರೆ ಮಾಡಿದ್ರೆ ಕರೆ ಸಿಗೋದಿಲ್ಲ ಮೇಡಮ್, ಹಾಗಾಗಿ ಸಂದೇಶ ಕಳಿಸ್ತಾ ಇದ್ದೀವಿ. ನಮಗೆ ಒಲವು ಗೆಲುವು ಚಿತ್ರದಿಂದ ನನ್ನೆದೆ ಕೋಗಿಲೆ ಎಸ್ ಜಾನಕಿ ಅಮ್ಮನವರು ಹಾಡಿದ್ರು ಗೀತೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಅವರಿಗೋಸ್ಕರ ಈ ಗೀತೆ.

ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ನ್ಯಾಯ ಎಲ್ಲಿದೆ ಚಿತ್ರದಿಂದ ನೀ ಕಳ್ಳನು ಅನ್ನುವಂತಹ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಕೇಳಿ, ಎಂಜಾಯ್ ಮಾಡಿ.

0: ಕಾರ್ಯಕ್ರಮದ ಕೊನೆಯ ಗೀತೆ ಕೇಳುಗರೊಬ್ರು ಲೈನ್ ಅಲ್ಲಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಓಕೆ ಸರ್, ನಿಮ್ಗೆ ಯಾವ ಹಾಡ್ ಬೇಕಿತ್ತು ಸರ್?
1: ಮೇಡಮ್, ನಮ್ಗೆ ಸೀತಾರಾಮ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಮ್ಮ ಅವ್ರು ಹಾಡಿರೋದು.
0: ರೂಪವೇ
1: ನಂದಾದೀಪವು, ಇದು ನೂರಾರು ಜನ್ಮದ ಅನುಬಂಧವು.
0: ಸರಿ ಸರಿ ಸರ್. ಸರ್, ನಿಮ್ಮ ಕಾಲ್ ಬಂದ ತಕ್ಷಣ ತುಂಬಾ ಜನ ಸಂದೇಶ ಕಳಿಸ್ತಾ ಇದಾರೆ, ಇವರು ಯಾವಾಗ್ಲೂ ಕಾಲ್ ಮಾಡ್ತಾರೆ, ಬೇರೆಯವ್ರಿಗೆ ಅವಕಾಶ ಕೊಡಲ್ಲ ಅಂತ. ಹೌದಾ ಸರ್?
1: ಖಂಡಿತ ಮಾಡಲ್ಲ ಮೇಡಮ್. ಅವರು ಇನ್ನ ಒಂದು ಅವ್ರವ್ರ ಮೇಲೆ ಅಪವಾದ ಹೇಳಕ್ಕೆ ಕೆಲವ್ರು ಇರ್ತಾರೆ ಮೇಡಮ್, ಅಂತವ್ರಿಗೆ ಏನು ಮಾಡಕ್ಕಾಗಲ್ಲ. ನೋಡಿ, ನಾವು ಯಾರೇ ಫೋನ್ ಮಾಡ್ಲಿ ನಾನು ಯಾವತ್ತೂ ಸಂದೇಶ ಕಳ್ಸಲ್ಲ, ಅವರೆಲ್ಲ ನಮ್ಮವ್ರಂತ ನಾವು ಭಾವಿಸ್ತೀವಿ. ಇವ್ರಿಗೇನು ಕಾತಾರ ಬುದ್ಧಿನೋ ಗೊತ್ತಿಲ್ಲ ಮೇಡಮ್.
0: ಓಕೆ ಸರ್, ಆಯ್ತು,
1: ತಿಳ್ಕೊಬೇಕು, ಅದು ಅವ್ರು ತಿಳ್ಕೊಳ್ಬೇಕು ಅಷ್ಟೇ ಮೇಡಮ್.
0: ಓಕೆ ಸರ್, ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಕರೆ ಮಾಡಿ ನಾವು ಮಾತಾಡ್ಬೇಕು ಅಂತ.
1: ನಮ್ಗೂ ಖಂಡಿತ ಅರ್ಥ ಆಗುತ್ತೆ ಮೇಡಮ್. ನಾನು ನಿನ್ನೆ ಮೊನ್ನೆಯಿಂದ ಕೇಳ್ತಾ ಇಲ್ಲ, 37 ವರ್ಷದಿಂದ ನಿರಂತರವಾಗಿ ವೇದ ಭಾರತಿ ಕೇಳ್ತಾ ಇರೋದು. ಇವ್ರಿಗೇನಕ್ಕೆ ಆ ತರ ಬೇಜಾರ ಗೊತ್ತಿಲ್ಲ ಮೇಡಮ್. ನಾನು ವಾರಕ್ಕೊಂದ್ಸತಿ ಅಥವಾ ತಿಂಗಳಿಗೊಂದ್ಸತಿ ಮಾಡ್ತೀನಿ.
0: ಹೌದಾ? ಸರಿ ಸರ್, ಆಯ್ತು, ನೀವು ಕೇಳಿರುವಂತಹ ಗೀತೆನ ಹಾಕ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
1: ಥ್ಯಾಂಕ್ ಯು ಸೋ ಮಚ್.
0: ಯಾರ್ಯಾರಿಗೆ ಅವಕಾಶ ಸಿಕ್ಕಿರೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಪ್ರತಿದಿನ ಕರೆ ಮಾಡಿ ಹಾಡು ಕೇಳಿ. ಕಾರ್ಯಕ್ರಮ ಬೆಳಿಗ್ಗೆ ಹೊತ್ತಲ್ಲಿ ನಡೆಯುತ್ತೆ, ಆ ಟೈಮಲ್ಲಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಕೊನೆಯ ಗೀತೆ ಮೂಡಿ ಬರ್ತಿದೆ ಕೇಳಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ. ಹಳೆಯ ಹಿಂದಿ ಹಾಡುಗಳನ್ನು ಕೇಳ್ತಾ ಹೋದರೆ ಸಮಯ ಸಾಧ್ಯತೆ ಗೊತ್ತಾಗೋದಿಲ್ಲ ಅಲ್ವಾ? ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಹಿಂದಿ ಹಾಡುಗಳನ್ನು ಕಣ್ಣು ಮುಚ್ಕೊಂಡು ಕೇಳಿ ಅಂತ ಹೇಳ್ತಾ, ಆನಂದಿಸಿ ಅಂತ ಹೇಳ್ತಾ, ಈಗ ನಿಮಗೋಸ್ಕರ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಗೀತೆಗಳು.

0: ಸಮಯ 10 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದಂತಹ 2026 ಕಾಮನ್ ಕ್ರೀಡಾಕೂಟದ ಮಹಿಳೆಯರ ಶಾರ್ಟ್ಪುಟ್ ವಿಭಾಗದಲ್ಲಿ ಕನ್ನಡತಿ ಶಿಲ್ಪಾ ಕಂಚುಗರ ಕೊಪ್ಪಲು ಕಂಚಿನ ಪದಕ ವಿಜೇತರಾಗಿದ್ದಾರೆ. ಶಿಲ್ಪಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13 ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13-27 ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪ ಜರುಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮೊದಲ ಹಂತ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು 10,69,504 ಮತದಾರರ ಪೈಕಿ 9,52,145 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸುವ ಮೂಲಕ ಶೇಕಡ 89.03 ಪ್ರಗತಿ ಸಾಧಿಸಿ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಡಿ ಮತದಾರರ ತಮ್ಮ ಗಣತಿ ನಮೂನೆ ಅರ್ಜಿಗಳನ್ನು ನಿಗದಿತ ದಿನಾಂಕದ ಒಳಗೆ ಸಂಬಂಧಿಸಿದ ಬಿಎಲ್ಒಗಳಿಗೆ ಸಲ್ಲಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭವನ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಕಾನೂನು ಜಾಗೃತಿ ಮೂಡಿಸಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯ ಹೇಳಿದ್ದಾರೆ. ಡಾಕ್ಟರ್ ಮಹಾಂತ ಶ್ರೀಗಳ ಜನ್ಮ ದಿನಾಚರಣೆ ಅಂಗವಾಗಿ ಆಗಸ್ಟ್ 5 ವ್ಯಸನಮುಕ್ತ ದಿನಾಚರಣೆಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 70 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನಾಂತ್ಯಕ್ಕೆ 76,766 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 11 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನಾಂತ್ಯಕ್ಕೆ 23,985 ಅಂಕಗಳಷ್ಟು ದಾಖಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಪ್ರೀತಿಯ ಸ್ವಾಗತ. ಪ್ರೀತಿಯ ಕಾರ್ಯಕ್ರಮ ಪ್ರೇಮ ನಿನಾದಕ್ಕೆ ಏನಿರ್ಬೋದು ಇವತ್ತಿನ ವಿಷಯ? ಕಾಯ್ತಾ ಇದ್ದೀರಾ? ಎಷ್ಟೋ ಸಲ ನಾವು ಮಾತಾಡ್ತಾ ಇರ್ತೀವಿ, ಮನುಷ್ಯನಿಗೆ ಯಾವುದಾದ್ರೂ ಒಂದು ವಸ್ತುವಿನ ಬೆಲೆ ಗೊತ್ತಾಗೋದು ಯಾವಾಗ ಗೊತ್ತಾ? ಒಂದು, ಅದು ಸಿಗೋಕ್ಕಿಂತ ಮುಂಚೆ ಅದಕ್ಕೋಸ್ಕರ ಹಂಬಲಿಸ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ನನಗೆ ಆ ವಸ್ತು ಬೇಕು, ಅಥವಾ ಆ ವ್ಯಕ್ತಿ ಬೇಕು, ನನ್ನವರಾಗಬೇಕು ಅಂತ ತುಂಬ ಚಡಪಡಿಕೆ ಅಂತ ಕಾಯ್ತಾ ಇರ್ತೀವಿ. ಇನ್ನೊಂದು, ಆ ವಸ್ತು ಅಥವಾ ವ್ಯಕ್ತಿಯನ್ನ ನಾವು ಕಳ್ಕೊಂಡ್ಮೇಲೆ ಅವ್ರ ಬೆಲೆ ಮತ್ತೆ ನಮಗೆ ಗೊತ್ತಾಗತ್ತೆ. ಛೇ, ಕಳ್ದೋಯ್ತಲ್ಲ, ನಮ್ಮ ಜೊತೆ ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು, ಅಷ್ಟೆಲ್ಲ ಚಡಪಡಿಸಿ ಅಷ್ಟೆಲ್ಲ ಹಂಬಲದಿಂದ ಕಷ್ಟಪಟ್ಟು ಅವ್ರನ್ನ ಪಡ್ಕೊಂಡೆ, ಇದ್ದಾಗ ಚೆನ್ನಾಗಿರ್ಲಿಲ್ವಲ್ಲ ಅಂತ ಗಿಲ್ಟ್ ಕಾಡತ್ತೆ. ಯಾಕಿವತ್ತು ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದರೆ, ಮಾನವನ ಸಂಬಂಧಗಳಲ್ಲಿ, ಅದು ಗಂಡ ಹೆಂಡತಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು, ಇನ್ಯಾರೋ ಪರಿಚಯದವರಾಗಿರ್ಬೋದು, ಪರಿಚಯ ಶುರುವಿನಲ್ಲಿ ಇದ್ದಂಥ ಒಂದು ಮಧುರತೆ, ಆ ಬಾಂಡಿಂಗು ಬರ್ತಾ ಬರ್ತಾ ಬರ್ತಾ ಬರ್ತಾ ಯಾಕೋ ಎಲ್ಲೋ

ಕಳ್ದು ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡು ತಗೊಳ್ತಾ ಇದ್ದೀವಿ ಆ ಒಂದು ಸಂಬಂಧವನ್ನು ಅಂತ ಎಲ್ಲರಿಗೂ ಅದು ಅನಿಸಿರುತ್ತೆ. ಆದರೂ ತೋರಿಸ್ಕೊಳ್ಳಲ್ಲ, ಏ ಇರಲಿ ಬಿಡು. ಈ ಸಾಮಾನ್ಯವಾಗಿ ಒಂದು ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಆಗಿರುತ್ತೆ, ಅದಾಗಿ ಮದುವೆ ಆಗಕ್ಕೆ ಇನ್ನೂ ಟೈಮ್ ಇರುತ್ತೆ, ಮಧ್ಯದಲ್ಲಿ ಒಂದು 3 ತಿಂಗಳು 6 ತಿಂಗಳು ತನಕ ಟೈಮ್ ಇರುತ್ತಲ್ಲ. ಆ ಸಮಯದಲ್ಲಿ ನೋಡಿ ಎಷ್ಟು ಮಾತಾಡ್ತಾರೆ, ಎಷ್ಟು ಫೋನಲ್ಲಿ ಮಾತಾಡ್ತಾರೆ, ಗಂಟುಗಟ್ಟಲೆ ಮೀಟ್ ಮಾಡ್ತಾರೆ, ಎಷ್ಟು ಮಧುರವಾಗಿರುತ್ತೆ ಆ ಬಾಂಧವ್ಯ. ಇನ್ನೂ ಹೊಸದಲ್ವಾ, ಇನ್ನೂ ಸಣ್ಣ ಚಿಗುರು. ಅದೇ ಮದುವೆ ಆದಮೇಲೆ 1 ವರ್ಷ 2 ವರ್ಷ ಅದಾದ್ಮೇಲೆ ನಿಧಾನಕ್ಕೆ ಒಂದು ಮಧುರತೆ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆ, ಎಲ್ಲಿ ಎಡುತ್ತಾ ಇದ್ದೀವಿ? ಹಾಗಾದರೆ ನಮ್ಮ ಪ್ರೀತಿಯನ್ನು ನಾವು ಹಾಗರೆ ಅವ್ರನ್ನ ಇಷ್ಟಪಡ್ತೇ ಇಲ್ವಾ? ಆ ಪ್ರೀತಿಯನ್ನು ಪ್ರತಿ ಸಮಯ ಹಚ್ಚ ಹಸಿರಾಗಿ ಇಟ್ಕೊಳ್ಳೋ ಹಾಗೆ ಮಾಡೋದು ಹೇಗೆ ನಿಮಗೇನಾದರೂ ಗೊತ್ತಾ? ಗೊತ್ತಿದ್ರೆ ಬೇಗ ಬೇಗ ಬರೆದು ಕಳಿಸಿ. ನಿಮ್ಮ ಒಂದು ಸಲಹೆ ಬೇರೆಯವ್ರಿಗೆ ಉಪಯೋಗ ಆಗ್ಬೋದು ಅಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆ 9483091029, 9483091029 ಅಂತ ಹೇಳ್ತಾ ನಿಮ್ಮೆಲ್ಲರ ಮನಸ್ಸಿನ ಮಾತನ್ನು ಓದೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ನಿಮ್ಮ ಆರ್ ಜೆ ಸ್ವಾತಿ.

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯನ್ನ ಯಾವಾಗ್ಲೂ ಹಚ್ಚ ಹಸಿರಾಗಿ ಇಡೋದು ಹೇಗೆ, ಅದು ಯಾವತ್ತೂ ಮಧುರತೆಯನ್ನ ಕಳ್ಕೋಬಾರ್ದು, ಹಾಗೆ ಅದನ್ನ ಯಾವಾಗ್ಲೂ ಫ್ರೆಶ್ ಆಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಒಂದಷ್ಟು ಅವರ ಮನಸ್ಸಿನ ಮಾತನ್ನ ಶೇರ್ ಮಾಡ್ಕೊಂಡಿದ್ದಾರೆ. ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು, ಧನುಷ್ ಕಿಲಾರಿ, ದರ್ಶನ್, ಶ್ರೀಮತಿ ರಾಜಶ್ರೀ ಪುಂಡಲೀಕ, ಸಿದ್ಧಲಿಂಗವ್ವ ಕಿಲಾರಿ ಹಾಗೂ ಮನೆಯವರು ಹೇಳಿದ್ದಾರೆ, ನಮಗೆ ಪರಿಚಯ ಆಗಿದ್ದು 2009 10 ಮದುವೆ ಆಯಿತು, ಎಷ್ಟೆಲ್ಲ ಊರನ್ನು ಸುತ್ತಿ ಬಂದಿದ್ದೀವಿ, ಹಾಗೆಯೇ ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಆದರೂ ನಮ್ಮ ಪ್ರೀತಿ ಎಲ್ಲೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗಾನಸುಮಾಪಟ್ಟ ಸೋಮನಹಳ್ಳಿಯಿಂದ ಹೇಳ್ತಿದ್ದಾರೆ, ಅವಳ ತಪ್ಪುಗಳನ್ನು ಪದೇ ಪದೇ ಟೀಕಿಸದೆ ಅವರ ಸಣ್ಣ ಸಣ್ಣ ಸರಿಗಳನ್ನು ಮೆಚ್ಚಿ ಶಾಬಾಶ್ಗಿರಿ ನೀಡ್ತಾ ಇರಬೇಕು, ಆಗ ಅವರ ತಪ್ಪುಗಳು ಕಡಿಮೆಯಾಗಿ ನಮ್ಮ ಮೇಲಿನ ಪ್ರೀತಿ ಮಡಿಯಾಗತ್ತೆ, ನಮ್ಮ ಒಂದೊಂದು ಪ್ರೀತಿಯ ಮಾತುಗಳು ಅವಳು ನಮಗೆ ಪರವಶವಾಗುವಂತೆ ಮಾಡುತ್ತೆ, ಇದೇ ಸಂಸಾರದ ಪ್ರೀತಿಯ ಗುಟ್ಟು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಹೇಳೋ ಪ್ರಕಾರ, ಈಗ ನೀವೊಂದು ಗಿಡ ನೆಟ್ಟರೆ ಆ ಗಿಡಕ್ಕೆ ಪ್ರತಿದಿನ ನೀರು ಹಾಕ್ತಾ ಇರಬೇಕು, ಹಾಗೆಯೇ ತಿಂಗಳಿಗೊಂದ್ಸಲಿನೋ 2 ತಿಂಗಳಿಗೊಂದ್ಸಲಿನೋ ಗೊಬ್ಬರ ಹಾಕಬೇಕು, 6 ತಿಂಗಳಿಗೊಂದ್ಸಲಿನೋ ವರ್ಷಕ್ಕೊಂದ್ಸಲಿನೋ ರಿಪೋರ್ಟ್ ಮಾಡಬೇಕು, ಅದರ ಹತ್ರ ಬಂದಿರೋ ಕಳೆನೆಲ್ಲ ಕೀಳಬೇಕು. ಹೀಗೆ ಪ್ರತಿಯೊಂದು ಬಂಧದಲ್ಲೂ ಪ್ರತಿಯೊಂದು ಸಂಬಂಧದಲ್ಲೂ ಆ ಕಳೆಗಳೆಲ್ಲ ಇರುತ್ತೆ ಅಲ್ಲ, ಅದು ಅವ್ರು ಮಾಡೋಂಥ ತಪ್ಪುಗಳು, ಅದನ್ನೆಲ್ಲ ನೀವು ಕಿತ್ತಾಕಿ ಕಿತ್ತಾಕಿ ಪ್ರತಿನಿತ್ಯ ಪ್ರೀತಿಯ ನೀರನ್ನು ಉಣಿಸಿದ್ರೆ ಆ ಒಂದು ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ. ಹಾಗೆಯೇ ಆ ಪ್ರೀತಿಯ ಒಂದು ವ್ಯಕ್ತಿ, ಪ್ರೀತಿಯ ಸಂಬಂಧ ಯಾವಾಗಲೂ ಹಸಿರಾಗಿರುತ್ತೆ. ನೀವೇನು ಹೇಳ್ತೀರಾ ಬರೆದು ಕಳಿಸಿ. ಮುಂದಿನ ಗೀತೆ ಮೂಡಿ ಬರ್ತಿದೆ, ತೂಕುವೆ ಕೃಷ್ಣನ ಚಿತ್ರದಿಂದ ಕೆ ಜೆ ಯೇಸುದಾಸವು ಹಾಗೂ ಚಿತ್ರರವರು ಹಾಡಿದ್ದಾರೆ, ಹಂಸಲೇಖಾರವರ ಸಾಹಿತ್ಯ, ಮನೋರಂಜನ್ ಅವರ ಸಂಗೀತ ಇದೆ.

ಪ್ರೀತಿಯನ್ನು ಹಚ್ಚ ಹಸಿರಾಗಿ ಇಟ್ಕೊಳ್ಳೋದು ಹೇಗೆ, ಮಧುರತೆ ಕಮ್ಮಿ ಆಗದೆ ಇರೋ ಹಾಗೆ ಹೇಗೆ ಇಟ್ಕೊಳ್ಳೋದು, ಯಾಕೆ ಅದು ಆ ಥರ ಆಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಮನದ ಮಾತನ್ನು ಹಂಚಿಕೊಂಡಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಿದ್ದಾರೆ, ಪ್ರಾರಂಭದಲ್ಲಿ ಇದ್ದ ಮಧುರತೆ ದಿನಗಳು ಕಳೆದಂತೆ ಕಡಿಮೆ ಆಗೋದಕ್ಕೆ ಕಾರಣ ಇಷ್ಟೇ, ಆರ್ಥಿಕ ಸಂಕಷ್ಟ, ಮನೆಯಲ್ಲಿರುವ ಬೇರೆ ಜನರೊಂದಿಗೆ ಹೊಂದಾಣಿಕೆ ಇಲ್ತಿರ್ಬೋದು, ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಎಲ್ಲದಕ್ಕೂ ಹಣವನ್ನು ಹೊಂದಿಸೋದಕ್ಕೆ ಮುಂತಾದ ಕಾರಣಗಳು, ಜವಾಬ್ದಾರಿಗಳಿಂದ ಆ ಒಂದು ಪ್ರೀತಿ ಕಮ್ಮಿಯಾಗಬಹುದೇನೋ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ಮನುಷ್ಯನಿಗೆ ಯಾವುದೇ ವಸ್ತುವಿನ ನಿಜವಾದ ಬೆಲೆ ಅದು ಕಳೆದು ಹೋದ ನಂತರನೇ ಅರಿವಾಗುತ್ತೆ. ಅದೇ ರೀತಿ ಜೀವನದಲ್ಲಿ ನಮ್ಮನ್ನು ಮನಸಾರೆ ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಂಡ ನಂತರನೇ ಅವರ ಪ್ರೀತಿಯ ಆಳ, ಕಾಳಜಿ, ಮೌಲ್ಯ, ಉಪಸ್ಥಿತಿ, ಅಗತ್ಯತೆ ಮನಸ್ಸಿಗೆ ತಟ್ಟತ್ತೆ. ಸಾವಿರ ಪಶ್ಚಾತ್ತಾಪಗಳು ಬಂದರೂ ಕೂಡ ಕಳೆದ ಕ್ಷಣಗಳು ಮರಳಿ ಬರೋದಿಲ್ಲ. ಆದ್ದರಿಂದ ನಮ್ಮೊಂದಿಗೆ ಇರೋರನ್ನ ಅವರಿರುವಾಗಲೇ ಪ್ರೀತಿಸೋಣ, ಗೌರವಿಸೋಣ, ಅವರ ಭಾವನೆಗಳಿಗೆ ಬೆಲೆ ಕೊಡೋಣ. ಯಾಕಂದರೆ ಕಳೆದುಕೊಂಡ ನಂತರ ಸುರಿಯುವ ಕಣ್ಣೀರು ಅವರನ್ನು ಮರಳಿ ತರಲಾರದು, ಉಳಿಯೋದು ಅವರ ನೆನಪು ಅಷ್ಟೇ. ಒಳ್ಳೆ ವಿಷಯ ಕೊಟ್ಟಿದ್ದೀರಾ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸತ್ಯವಾದ ಮಾತಲ್ವಾ? ಪ್ರೀತಿಸೋ ವ್ಯಕ್ತಿಗಳು ಜೊತೆಯಲ್ಲಿದ್ದಾಗ ಅವರ ಭಾವನೆ, ಅವರ ಬೆಲೆ ನಮಗೆ ಗೊತ್ತಾಗಲ್ಲ. ಕಳ್ಕೊಂಡ್ಮೇಲೆ ಪಶ್ಚಾತ್ತಾಪ ಪಡ್ತೀವಿ, ಕಣ್ಣೀರು ಸುರಿಸ್ತೀವಿ, ಒದ್ದಾಡ್ತೀವಿ. ಹಾಗಾಗಿ ಪ್ರೀತಿಯನ್ನು ಅಷ್ಟು ಸಿಂಪಲಾಗಿ ತಗೋಬೇಡಿ. ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಏ ಬಿಡು, ಹೇಗೂ ಮದುವೆ ಆಗಿದೆ, ನನ್ನ ಜೊತೆನೆ ಇರ್ತಾರೆ, ನನ್ನೇನು ಬಿಟ್ಟು ಹೋಗಲ್ಲ ಅಂತ ಅವರನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರೀತಿ ಯಾವತ್ತೂ ಹಸಿರಾಗಿರಬೇಕು. ಏನಂತೀರಾ? ಮುಂದಿನ ಗೀತೆ ಮೂಡಿ ಬರ್ತಿದೆ ರಾಜೇಶ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ, ಕೇಳಿ.

ಪ್ರೇಮ ನಿನಾದದಲ್ಲಿ ಪ್ರೀತಿಯನ್ನು ಯಾವಾಗಲೂ ಹಸಿರಾಗಿರುವಂತೆ ನೋಡ್ಕೊಳ್ಳೋದು ಹೇಗೆ, ಅದರಲ್ಲಿ ಯಾವತ್ತೂ ಮಧುರತೆ ಅನ್ನೋದು ಕಮ್ಮಿ ಆಗಬಾರ್ದು, ಅದನ್ನು ಹೇಗೆ ಆಧಾರ ಇಟ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಹೇಳ್ತಿದ್ದಾರೆ, ಒಬ್ಬ ವ್ಯಕ್ತಿ ಸಂಬಂಧಗಳ ಮಧುರತೆ ನಿರಂತರವಾಗಿ ಉಳಿಯಬೇಕಾದರೆ ಪ್ರೀತಿಯಲ್ಲಿ ಸಮನ್ವಯತೆ ಇರಬೇಕು. ಅತಿ ಆಸೆಯ ಕನಸುಗಳು, ಅತಿಯಾದ ಪ್ರೀತಿಯ ಸಲುಗೆಯ ಉಪಮೆ ಇರಬಾರ್ದು. ಇವೆಲ್ಲವೂ ಗಟ್ಟಿ ಮನಸ್ಸಿನ ಕೊಂಡಿಯಂತಿರಬೇಕು. ಆಗ ಒಲವು ಚೆಲುವು ಎಲ್ಲವೂ ಚಂದ ಅಂತ ಹೇಳ್ತಿದ್ದಾರೆ. ಇನ್ನು ತುಂಬ ಸಮಯ ನಮ್ಮ ಈಗೋ ಒಂದು ಬಗೆಯ ಗೋಡೆಯನ್ನು ಏರ್ಪಡಿಸಿಬಿಡುತ್ತೆ, ಆದರೆ ಅದನ್ನು ಹಾಗೆ ಅಚಲವಾಗಿ ನಿಲ್ಲಲು ಬಿಡದೆ ನಮ್ಮವರು ಬಯಲಿ ಬಿಡಲಿ ನಾವೇ ಚಿಕ್ಕವರಾಗಿ ಮಾತನಾಡಿಸೋದಕ್ಕೆ ಮುಂದಾಗಬೇಕು. ಯಾಕಂದರೆ ಎಷ್ಟೇ ಆಗಲಿ ಅವರು ನಮ್ಮವರು, ನಮ್ಮ ಏಳು ಬೀಳುಗಳಲ್ಲಿ ನಮ್ಮನ್ನು ಮೇಲೆತ್ತಿ ನಡೆಸಿದವರಲ್ವಾ ಅಂತ ಹೇಳ್ತಿರೋದು ನೇಸರ ಟಿ ಅಜ್ಜಪ್ಪನಹಟ್ಟಿ ಚಿತ್ರದುರ್ಗದಿಂದ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿಯಿಂದ ವಿಷಯ ಚೆನ್ನಾಗಿದೆ, ವಿಷಯಕ್ಕಿಂತ ಹಾಡುಗಳು ಇನ್ನೂ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿ ಎಸ್ ನಾರಾಯಣ ಸ್ವಾಮಿ ಬೋಧನ ಹೊಸಹಳ್ಳಿಯಿಂದ, ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಪ್ರೀತಿ ಸದಾ ಹಚ್ಚ ಹಸಿರಾಗಿರಬೇಕು ಅಂದರೆ ಪ್ರೀತಿಯನ್ನೇ ಪ್ರೀತಿಸಬೇಕು. ಗಂಡ ಮುನಿಸಿಕೊಂಡಾಗ ಹೆಂಡತಿ ಮೌನ ಧರಿಸಬೇಕು, ಹೆಂಡತಿ ಮುನಿಸಿಕೊಂಡಾಗ ಗಂಡ ಮೌನ ಧರಿಸಿದ್ರೆ ಜೀವನ ಹಾಲು ಜೇನು ಇಬ್ಬರಲ್ಲೂ ತಾಳ್ಮೆ ಇರಬೇಕು ಅಂತ ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಪಾಯಿಂಟ್ ಅಥವಾ ಸಲಹೆಯನ್ನು ಕೊಟ್ಟಿದ್ದಾರೆ. ಮಾಧವನ್ ಅವರು ಚೆನ್ನೈಯಿಂದ, ನಮ್ಮ ಮದುವೆಯಾಗಿ 38 ವರ್ಷ ಆಯಿತು, ಯಾರ ಮಾತನ್ನು ಕೇಳದೆ ನಾವಿಬ್ಬರೇ ಚರ್ಚೆ ಮಾಡಿ ಇರ್ತೀವಿ, ಪ್ರೀತಿ ಹಾಗೆ ಇರುತ್ತೆ, ನಾವು ಒಂದು ಬಾರಿಯೂ ಮುನಿಸಿಕೊಂಡಿಲ್ಲ ನಿಜವಾಗ್ಲೂ, ಯಾರಾದರೂ ಬೇರೆಯವರು ನಮ್ಮ ಮಧ್ಯದಲ್ಲಿ ಬಂದರೆ ತಾನೇ ಜಗಳ ಶುರು ಆಗೋದು. ಸೊ ನೀವೇ ಗಂಡ ಹೆಂಡತಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಅಥವಾ ಗಂಡ ಹೆಂಡತಿ ಮಾತ್ರ ಅಲ್ಲ ಯಾರದೇ ಜೊತೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಡೈರೆಕ್ಟಾಗಿ ನೇರ ಅವ್ರ ಜೊತೆ ಕುತ್ಕೊಂಡು ಇಲ್ಲಿ ಈ ಥರ ಆಯಿತು, ಇಲ್ಲಿ ತಪ್ಪಾಯಿತು, ನಂಗೆ ಇದರಿಂದ ಬೇಜಾರಾಯಿತು ಅಂತ ನೇರ ಮಾತಾಡೋದು ನಿಜವಾಗ್ಲೂ ಒಳ್ಳೆಯ ಒಂದು ಕೆಲಸ. ಅಥವಾ ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದಕ್ಕಿಂತ ಅವ್ರ ಬಗ್ಗೆ ಇನ್ಯಾರ್ದೋ ಹತ್ರ ಮಾತಾಡಿ ಆ ಮಾತು ಅವ್ರಿಗೆ ತಲುಪಿದಾಗ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ದೊಡ್ಡದಾಗತ್ತೆ, ಮಧ್ಯದಲ್ಲಿ ಗೋಡೆ ನಿರ್ಮಾಣ ಆಗತ್ತೆ. ಹಾಗಾಗಿ ಎದ್ರ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತ ನನ್ನ ಅನಿಸಿಕೆ ಕೂಡ. ಆಳಂದದಿಂದ ಶ್ರೀಶಾ ಶೀತಲ್ ಬಸವರಾಜ್ ದಾಕ್ಷಾಯಿಣಿ ಚನ್ನವೀರಯ್ಯ ಹಿರೇಮಠ್, ಪ್ರೇಮ ನಿನಾದ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಅನಿಲ ಬಿಸ್ಟ್ರನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಜೀವನದಲ್ಲಿ ಪ್ರೀತಿ ಅನ್ನೋದು ಶಾಶ್ವತ, ಆದರೆ ಇದು ವಯಸ್ಸಿಗೆ ತಕ್ಕಂತೆ ಬದಲಾವಣೆ ಆಗುತ್ತೆ. ನಿಜವಾದ ಪ್ರೀತಿ ಜೀವನದಲ್ಲಿ ಯಾವತ್ತೂ ಕಡಿಮೆ ಆಗೋಲ್ಲ, ಜವಾಬ್ದಾರಿಗಳು ಹೆಚ್ಚಾದಾಗ ಕೊಂಚ ವೇಳೆ ಸಿಗೋಲ್ಲ. ನನ್ನ ಜೀವನ ಸಂಗಾತಿಯೊಂದಿಗೆ ಕಡಿಮೆಯೂ ಮಾಡಿಲ್ಲ, ಅವರು ಕೂಡ ಈ ವಿಷಯದಲ್ಲಿ ನನಗಿಂತ ಒಂದು ಕೈ ಮೇಲೆ, ನಮ್ಮ ಮನೆಯ ಅದೃಷ್ಟ ದೇವತೆ ಅವರು ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ಮದುವೆ ಆಗೋ ತನಕ ಅಷ್ಟೊಂದು ಜವಾಬ್ದಾರಿ ಇರಲ್ಲ, ಮದುವೆ ಆದಮೇಲೆ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಮಕ್ಕಳಾದ್ಮೇಲಂತೂ ಜವಾಬ್ದಾರಿ ತುಂಬಾ ಜಾಸ್ತಿ ಆಗುತ್ತೆ, ಮನೆ ನೋಡ್ಕೋಬೇಕು, ಎಜುಕೇಷನ್ಸ್ ನೋಡ್ಕೋಬೇಕು, ಬೇರೆ ಬೇರೆ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಪ್ರೀತಿಗೆ ಕೊಡೋ ಸಮಯ ಕಮ್ಮಿ ಆಗ್ತಾ ಬರುತ್ತೆ. ಅಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು. ಸೊ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ನಿಮ್ಮ ಪ್ರೀತಿ ಪಾತ್ರರಿಗೆ ದಿನದಲ್ಲಿ ಅಟ್ಲೀಸ್ಟ್ ಒಂದು 5-10 ನಿಮಿಷನಾದರೂ ಅವರಿಗೆ ಒಂದು ಪ್ರೈವಸಿ ಟೈಮ್ ಕೊಟ್ಟರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಯಾವಾಗಲೂ ಚೆನ್ನಾಗಿರುತ್ತೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ತುತ್ತಮುತ್ತ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಕೇಳಿ ಎಂಜಾಯ್ ಮಾಡಿ.

ಪ್ರೀತಿಯ ಬಗ್ಗೆ ಯಾರಿದು ಡಾಕ್ಟರ್ ಅಂಬುಜಾ ಮಳಕೆ ಇಡ್ಕರ್ ಅವರು ಸಿಕ್ಕಾಪಟ್ಟೆ ದೊಡ್ಡ ಕವನವನ್ನು ಒಂದು ಬರೆದು ಕಳಿಸಿದ್ದಾರೆ. ಬೇಗ ಬೇಗ ಓದ್ತೀನಿ, ಕೇಳಿಸ್ಕೊಂಬಿಡಿ. ಓಕೆನಾ? ಪ್ರೀತಿ ಉಳಿಯೋದಕ್ಕೆ ಏನು ಮಾಡಬೇಕು ಅಂತ. ನಂಬಿಕೆಯು ಕಲ್ಪವೃಕ್ಷವಾಗಿಸಬೇಕು, ಸಂಶಯದ ಬಾಗಿಲು ಮುಚ್ಚಿರಬೇಕು, ಪರಸ್ಪರ ಭಾವನೆ ಅಭಿಪ್ರಾಯ ಗುಣಗಳ ಅರಿತು ಗೌರವಿಸೋದನ್ನು ಕಲಿಬೇಕು, ಮನಬಿಚ್ಚಿ ಮುಕ್ತವಾಗಿ ಮಾತನಾಡಬೇಕು, ಸಮಸ್ಯೆ ತೊಡಕುಗಳ ಚರ್ಚಿಸಬೇಕು, ಸಣ್ಣ ಸಣ್ಣ ವಿಷಯಗಳಲ್ಲೂ ಕಾಳಜಿ ತೋರಿ ಮೆಚ್ಚುಗೆಯ ಮಾತುಗಳಿಂದ ಸಾಕಬೇಕು, ತಪ್ಪುಗಳ ಕ್ಷಮಿಸುವ ಗುಣ ಇರಬೇಕು, ಕೊಂಕು ಮಾತುಗಳ ಆಡುವುದನ್ನು ಬಿಡಬೇಕು, ವಿಷಯ ಏನೇ ಇರಲಿ ಕಷ್ಟ ಸುಖ ಏನೇ ಬರಲಿ ಮುಚ್ಚಿಡುವ ಸ್ವಭಾವವನ್ನು ತೊರೆಯಬೇಕು.

ಒಟ್ಟಿಗೆ ಸಮಯ ಕಳೆಯಲು ಪ್ರಯತ್ನಿಸಬೇಕು, ಅರ್ಥೈಸಿಕೊಳ್ಳುವ ಮನಸ್ಸು ಬೆಳೆಸಬೇಕು. ಪ್ರೀತಿ ಪ್ರೇಮ ಬಳಸಿಕೊಳ್ಳುವ ವಸ್ತುವಲ್ಲ. ನೀನು ನನ್ನವನು ನನ್ನವಳು ಎನ್ನುವುದಲ್ಲ, ನಿನ್ನ ಸಂತೋಷದಲ್ಲಿ ನನ್ನ ಸಂತೋಷವಿದೆ ಎಂಬ ಭಾವನೆ ಇಬ್ಬರಲ್ಲೂ ಇರಬೇಕು. ಪ್ರೀತಿ ಉಳಿಯಲು ನಂಬಿಕೆ ತಾಳ್ಮೆ ಬೇಕು. ಸೂರ್ಯ ಚಂದ್ರ ನಕ್ಷತ್ರದಂತೆ ಇರಬೇಕು. ಹಿರಿಯರು ಹೇಳಿದ ಮಾತಿನಂತೆ ಉಂಡು ಮಲಗುವ ತನಕ ಎಂದು ನೆನಪಿಸಿಕೊಳ್ಳಬೇಕು. ಮಧುರ ಸುಂದರ ಹಸಿರಿನ ಪ್ರೀತಿ ಪಯಣಕ್ಕೆ ದಡ ಕಾಣಿಸುವ ಮನಸ್ಸು ಇಬ್ಬರಲ್ಲೂ ಇರಬೇಕು ಅಂತ ಹೇಳಿ ಕವನದ ಮುಖಾಂತರ ಯಾರ್ಯಾರಿಗೆ ಏನೇನು ವಿಷಯವನ್ನು ಮುಟ್ಟಿಸಬೇಕು ಅದನ್ನು ತುಂಬ ಸುಂದರವಾಗಿ ಬರೆದು ಕಳಿಸಿದ್ದಾರೆ. ಸೊ ನಿಮ್ಮ ಪ್ರೀತಿಯನ್ನು ಹಚ್ಚ ಹಸಿರಾಗಿಟ್ಕೊಳ್ಳೋದಕ್ಕೆ ಇವಿಷ್ಟು ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಪ್ರೀತಿ ಚೆನ್ನಾಗಿರುತ್ತೆ. ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ನಮ್ಮ ಇನ್ಬಾಕ್ಸ್ ಅಂತೂ ತುಂಬಿ ತುಳುಕ್ತಾ ಇದೆ. ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರು ಸಂದೇಶ ಕಳಿಸಿದ್ದಾರೆ. ಮಂಜುರಾಣಿ ಅವರು ಅಮೃತ ವರ್ಷಿಣಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಂಟಿಕಲ್ ಕೃಪಾ ಉಮೇಶ್ ಅವರು ಹೋವಳೆ ಶ್ರೀ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಲತಾ ಶಿವಶಂಕರ್ ಚಟ್ಟೇರ ಬಸವನ ಬಾಗೇವಾಡಿಯಿಂದ ಅದ್ಭುತವಾದ ವಿಷಯ ಅಂತ ಹೇಳಿ ಯಾರಿದು ನಮಸ್ಕಾರ. ಪಿ ಬಿಂದುಮತಿ ಅವರು ಯಲಹಂಕದಿಂದ ಸಂದೇಶ ಕಳಿಸಿದ್ದಾರೆ. ನೀವು ತೆಗೆದುಕೊಂಡ ವಿಷಯ ತುಂಬ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತಿರೋದು. ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ವಿರಹದ ನಂತರ ಸಿಕ್ಕಾಗ ಅತ್ತರೆ ನೆಮ್ಮದಿ, ಮಾತು ಮರೆತು ಶಿಲೆಯಾದರೆ ಪ್ರೀತಿಯ ಬೆಲೆ ತಿಳಿಯದು ಅಂತಿದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಇವತ್ತಿನ ಪ್ರೇಮ ನಿನ್ನಾದ ಕಾರ್ಯಕ್ರಮ ಹಾಡುಗಳು ಸೂಪರ್ ಆಗಿತ್ತು, ಮಾಹಿತಿ ಚೆನ್ನಾಗಿತ್ತು ಅಂತಿರೋದು. ಸುಮಾ ಅವರು ಸುಂಕದ ಕಟ್ಟೆಯಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಸರ್ವೇಶ ಮಠ ಪಟ್ಟಣ ಗ್ರಾಮದಿಂದ ಕಲಬುರಗಿ ಜಿಲ್ಲೆ ಸರ್ವೇಶ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಮಧುರವಾದ ಹಾಡುಗಳು ಖುಷಿ ಕೊಡ್ತು ಅಂತ ಅಂತಿದ್ರೆ, ಮಂಜುನಾಥ್ ಹೂಗಾರ್ ಗೊಂಡಬಾಳದಿಂದ, ಪ್ರೇಮ ನಿನಾದ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬಂತು, ನಾನು ನನ್ನ ಹೆಂಡತಿ ಇಬ್ಬರೂ ಕೇಳಿ ಖುಷಿ ಪಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಮೈಸೂರಿನಿಂದ, ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದೀರಾ, ಪ್ರೀತಿ ಕಡಿಮೆ ಆಗೋದು ಹೇಗೆ ಅಂತಂದರೆ, ಅದು ಯಾವುದೇ ತರಹದ ಪ್ರೀತಿ ಆದರೂ ಕೂಡ ನೋವಾಗದ ರೀತಿ ನಡ್ಕೊಂಡ್ರೆ, ಹಾಗೆಯೇ ಹೇಳು ನನ್ನ ಧೈರ್ಯವಾಗಿ ಎದುರುಗಡೆ ಇರೋದು ನಿಂತ್ಕೊಂಡು ಹೇಳಿದ್ರೆ ಪ್ರೀತಿ ಕಮ್ಮಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸುರೇಶ್ ಬಸವನೂರ ಕಲಬುರಗಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಎ ಪಿ ಎಂ ಸಿ ಸಾಗರದಿಂದ ಲಕ್ಷ್ಮೀ ವೆಂಕಟೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಅಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ, ಸಮಯ 10:56 ಆಗೇ ಹೋಯಿತು, ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಾಯಿತು. ಕೊನೆಯದಾಗಿ ಲಾಲಿ ಹಾಡು ಖಂಡಿತ ಪ್ರಸಾರ ಆಗುತ್ತೆ, ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳಿ. ಸಿಹಿನಿದ್ದೆ ಸವಿಗನಸು ನಿಮ್ದಾಗಲಿ, ಖುಷಿಯಾಗಿರಿ, ನೀವು ಅನ್ಕೊಂಡಿದ್ದ ಬಾಳು ನಿಮಗೆ ಸಿಗಲಿ, ನೀವು ಅನ್ಕೊಂಡಿದ್ದೆಲ್ಲ ಕೆಲಸ ನನಸಾಗಲಿ, ಕನಸುಗಳು ಈಡಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯನ್ನು ಯಾವತ್ತೂ ಜೋಪಾನವಾಗಿ ಕಾಪಾಡ್ಕೊಳ್ಳಿ, ಪ್ರೀತಿಸಿದ ವ್ಯಕ್ತಿಯನ್ನು ವಸ್ತುವನ್ನು ಯಾವತ್ತೂ ನಿಮ್ಮ ಜೊತೆ ಇಟ್ಕೊಳ್ಳಿ, ಒಂದ್ಸಲಿ ಕಳ್ಕೊಂಡ್ರೆ ಮತ್ತೆ ಅದು ಸಿಗಲ್ಲ. ಹಾಗಾಗಿ ಇದ್ದಾಗ ಅದಕ್ಕೆ ಗೌರವ ಕೊಡಿ, ಸಮಯ ಕೊಡಿ, ಪ್ರೀತಿ ಕೊಡಿ, ನಿಮ್ಮ ಪ್ರೀತಿ ಯಾವತ್ತೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಪ್ರೀತಿಯ ಮಾತುಕತೆಗೆ ಹಾಡಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸೊ ಈಗ ನಿಮ್ಮೆಲ್ಲರಿಗೋಸ್ಕರ ಈ ಲಾಲಿ ಹಾಡು.

0: ಸಮಯ 11 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ 1 ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಖಾಲಿ ನಿವೇಶನ ಮಾಲೀಕರು ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25,000 ರಿಂದ 1,00,000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1 ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ನೂತನವಾಗಿ ನಿರ್ಮಾಣಗೊಂಡಿರುವ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ರಾಮಕೃಷ್ಣ ಆಶ್ರಮದ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯವು ಇಂದು ವಿಶ್ವ ಹೆಪಟೈಟಿಸ್ ದಿನ 2026 ಆಚರಣೆ ಮಾಡಿತು. 2018 ರಾಷ್ಟೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಪ್ರಾರಂಭಿಸಲಾದ ಈ ಕ್ರಮವು ಸುಸ್ಥಿರ ಅಭಿವೃದ್ಧಿಗಾಗಿ ಅನುಗುಣವಾಗಿ 2030 ವೇಳೆಗೆ ವೈರಲ್ ಹೆಪಾಟೈಟಿಸ್ ಅನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.85 ರೂಪಾಯಿಯಷ್ಟಾಗಿದೆ. ಶ್ರೀಲಂಕಾ ವಿರುದ್ಧದ 2 ಟೆಸ್ಟ್ ಸರಣಿಯಾಗಿ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. 15 ಸದಸ್ಯರ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದು ಉಪನಾಯಕನಾಗಿ ಕನ್ನಡಿಗ ಕೆಎಲ್ ರಾಹುಲ್ ಜವಾಬ್ದಾರಿ ಹೊತ್ತಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ 6 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:55 ಸರಿಯಾಗಿ ಮತ್ತೆ ನಮ್ಮ ನಿಲಯದಿಂದ ಪ್ರಸಾರ ಆರಂಭವಾಗುತ್ತೆ. ಅಲ್ಲಿಯವರೆಗೂ ಶುಭರಾತ್ರಿ. ಜೈ ಹಿಂದ್.